ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ನಾನು ಮಾಡಬಲ್ಲೆ, ನಾನು ಗೆಲ್ಲಬಲ್ಲೆ, ನಾನು ದುಡಿಯಬಲ್ಲೆ, ನಾನು ಬದುಕಬಲ್ಲೆ ಎಂಬ ನಂಬಿಕೆ ಇದ್ದರೆ ನಮ್ಮನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶನಿವಾರ, ದಿನಾಂಕ 26 ಸೆಪ್ಟೆಂಬರ್ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ, 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಃ. 7:30 to 8:00 ಭಕ್ತಿಮಯ ಸಕ್ಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮೊಗ್ಗಿರಮನಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 1:00 to 1:30 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ. 1:30 to 2:00 ಪ್ರಸಾರವಾಗಲಿದೆ ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ. 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ನೆನಪಿನಲ್ಲಿ ಭಕ್ತಿಯಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಆಂಜನೇಯ ಶ್ರೀರಾಮ ಸಮಾಗಮ ಅಪೂರ್ವ ಅನುಪಮ ಸಂಗಮ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವಣಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಯಲಗೂರ ಪುರವಾಸ ಕರುಣಯ ನಿಧಿಯೇ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಅಕಳಂಕಿತ ಓ ಹನುಮ ಕರುಣಾಕರ ಎಂದೆಂದು ನಿನ್ನ ಹೆಸರು ಅಜರಾಮರ ಅಜರಾಮರ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಶ್ರೀ ಎಂದರೆ ಲಕ್ಷ್ಮೀಕರ, ರ ಎಂದರೆ ರಾವಣ, ಹರ ಮಾ ಎಂದರೆ ಮನುಜಾವತಾರ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಹಗಲಿರುಳೆನ್ನದೆ ನಿನ್ನನೆ ನೆನೆಯುವೆ, ಏಳೂರ ಕಾಯುವನೆ ಓ ಹನುಮಂತ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ನೀನೇ ಧನ್ಯನಯ್ಯ ಹನುಮ, ನೀನೇ ಧನ್ಯನಯ್ಯ ರಾಮನಾಮ ನುಡಿವ ನಿರತವು ರಾಮ ರಾಮ ಎನ್ನುವ.

0: ಎಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಒಗಟು ಈ ಜಗಲೀಲೆ, ನೀವೇನೇ ಜಿಗುಟಿದರೂ ಸಾರ ಸಗಟು ಈ ಜಗಲೀಲೆ ಆ ಭಗವಂತನ ಒಗಟು. ಅವನ ದಿನನಿತ್ಯದ ಕಣ್ಣು ಮುಚ್ಚಾಲಿಯ ಆಟದಲ್ಲಿ ನಾವು ಆಡಿದ್ದೇ ಆಟ, ನಾವು ಕೇಳಿದ್ದೇ ಪಾಠ, ನಾವು ನೋಡಿದ್ದೇ ನೋಟ. ಕುಮಾರವ್ಯಾಸ ಅದಕ್ಕೆ ಹೇಳಿದ, ಮುರಹರನ ಲೀಲೆ ಗೋಸಗ ಉದಯಿಸಿದ ಜಗಾನ್. ಇದು ಅವನ ಲೀಲೆಯ ಪ್ರಪಂಚದಲ್ಲಿ ನಾವು ಬದುಕತಕ್ಕಂಥ ಜನಕ್ಕೆ ಕೊಟ್ಟಂಥ ಒಂದು ಕ್ರೀಡೆ. ನೋಡಿ, ಜಗಲೀಲೆಯಲ್ಲಿ ಒಗಟು ಅಂತ ಹೇಳುವ ಹಾಗೆ ನಮ್ಮಲ್ಲಿ ನಮ್ಮ ಜೀವನಕ್ಕೆ, ನಮ್ಮ ಸೂಕ್ಷ್ಮವಾದಂತಹ ಉಸಿರಾಟಕ್ಕೆ ಒಂದು ಒಗಟಿಟ್ಟಿದ್ದಾನೆ. ಅದು ನಮ್ಮ ಮುಖದ ಕಣ್ಣಿನಲ್ಲಿ ರೆಪ್ಪೆ ತೆರೆದಾಗ ಗೋಚರ. ರೆಪ್ಪೆ ತೆರೆದರೆ ಜನನ, ರೆಪ್ಪೆ ಮುಚ್ಚಿದರೆ ಮರಣ, ಮಿಸುಕಾಟವೇ ಜೀವನ. ಇದೇ ಅವನ ಜಗದ ಲೀಲೆ, ಇದೇ ನಮ್ಮ ಬದುಕಿನ ಲೀಲೆ. ಜಗತ್ತು ಜ ಜನಿಸುವುದು, ಗ ಗತಿಸುವುದು, ಜನಿಸುವುದು ಗತಿಸುವುದು. ಹಾಗಿದ್ದ ಮೇಲೆ ಈ ಜಗತ್ತಿನಲ್ಲಿ ಜನಿಸುತ್ತಾ ಗತಿಸುತ್ತಾ ಇದ್ದರೆ ನಮ್ಮ ಗತಿಯೇನು ಸ್ವಾಮಿ ಅಂತ ಪ್ರಶ್ನಿಸಿಕೊಂಡರೆ, ಆ ಹೊತ್ತು ಈ ಹೊತ್ತು ಎಂದು ಯೋಚಿಸದಲೇ ಇರುವಷ್ಟು ಹೊತ್ತು ಗಮ್ಮತ್ತಿಲ್ಲದೆ ಮೆಹನತ್ತಿನಿಂದ ಮೊಹಬ್ಬತ್ತಾಗಿ ನಾವು ಬದುಕಿ ಬಿಟ್ಟರೆ ಈ ಒಗಟಿನ ಲೀಲೆಯಲ್ಲಿ ನಮ್ಮ ಜೀವನದ ಕ್ರಮ ಶರಬತ್ತು. ಅನಾದಿಯ ಮಗನು ಆದಿ, ಆದಿಯ ಮಗನ ಅತೀತ, ಅತೀತನ ಮಗನು ಆಕಾಶ, ಆಕಾಶನ ಮಗನು ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಅಪ್ಪು, ಅಪ್ಪುವಿನ ಮಗ ಪೃಥ್ವಿ, ಪೃಥ್ವಿಯಿಂದ ಸಕಲ ಜೀವ ಉದ್ಭವ ಗುಹೇಶ್ವರ. ವಚನ ಸಾಹಿತ್ಯದಲ್ಲಿ ಗುಹೇಶ್ವರನ ಮೂಲಕ ಒಂದು ಗುಹ್ಯ ಅಂತ ಹೇಳಿದರೆ ಈ ಲೀಲೆ ಒಂದು ಒಗಟು. ಅದನ್ನೇ ವೇದ ಹೇಳುತ್ತೆ, ಆಕಾಶಾದ್ ವಾಯು, ವಾಯೋ ಅಗ್ನಿ, ಅಗ್ನೆ ಆಪಃ, ಅಭ್ಯ ಪೃಥಿವಿ, ಪೃಥಿವ್ಯ ಔಷಧಯ, ಔಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಎಂಥ ಹೊಗೆಯೋ ಅಂತ ಮೋಡ, ಎಂಥ ಮೋಡ ಅಂತ ಮಳೆ, ಎಂಥ ಮಳೆಯೋ ಅಂತ ಬೆಳೆ, ಎಂಥ ಬೆಳೆಯೋ ಅಂತ ಅಡುಗೆ, ಎಂಥ ಅಡುಗೆಯೋ ಅಂತ ಬುದ್ಧಿ. ಇಂತಹ ಒಗಟಿನಲ್ಲಿ ಅಂತಹ ಬುದ್ಧಿಗೆ ಅವನಿಂದಲೇ ನಮಗೆ ಸಿಗಬೇಕು ಸಾರ ಸಗಟು ಸಿದ್ಧಿ. ಬದುಕಿನಲ್ಲಿ ಮುಳ್ಳಧಿಕ ಕೆಲ ಹೂಗೆ, ಬಲು ಕಡಿಮೆ ಬಹು ಹೂಗೆ, ಚುಚ್ಚುಮುಳ್ಳೇ ಇಲ್ಲ ಕೆಲ ಜಾತಿ ಹೂಗೆ. ವ್ಯತ್ಯಾಸ ಏಕೆ ಅಂತ ನಾವು ಪ್ರಶ್ನಿಸಿಕೊಂಡರೆ ಈ ಬದುಕಿನ ಹೂವಿನ ಉದ್ಯಾನದಲ್ಲಿ ಉತ್ತರವೇ ಇಲ್ಲ. ನಾವು ಉತ್ತರವಿಲ್ಲವಲ್ಲ ಎಂದು ಭಗವಂತನ ಅಂತರ್ವಾಣಿಯನ್ನು ಕೇಳಿದರೆ ಅವನಲ್ಲೇ ನುಡಿಯುತ್ತಾನೆ, ಲೋಕ ಇರುವುದೇ ಹೀಗೆ. ನೋಡಯ್ಯ, ಬಾಳು ಅರಿತರೆ ಗಂಧ, ಮರತರೆ ಮುಳ್ಳು. ನಿನ್ನ ಈ ಸೃಷ್ಟಿಗೆ ಸಾಕ್ಷಿ ಏನು ಅಂತ ಕೇಳಿದರೆ ಅದಕ್ಕೂ ಅವನು ಉತ್ತರಿಸುತ್ತಾನೆ, ಶಬ್ದಕ್ಕೆ ಅರ್ಥ ನಿಘಂಟುವಿನಿಂದ, ಭಾವಕ್ಕೆ ಅರ್ಥ ಭಗವಂತನಿಂದ. ಗಾದೆ ಮತ್ತು ಒಗಟುಗಳಲ್ಲಿ ನಾವು ಗಮನಿಸಿದರೆ ನಮ್ಮಜ್ಜಿಯ ಮಾತೇ ನಮಗೆ ಸರಿ. ಈ ಒಗಟೇಶ್ವರನಿಗೆ ಅವಳ ಉತ್ತರವೇ ಉತ್ತರ. ಜಗತ್ತಿನನ್ನು ನಡೆಸುವ ಜಗದೀಶ್ವರನ ಈ ಒಗಟಿಗೆ ಅರ್ಥವೇನಜ್ಜಿ ಅಂತೇಳಿದರೆ, ಈಶ್ವರ ಅಂದರೆ ಇಷ್ಟೇ ಕಣ್ಸ್ವಾಮಿ ಅಂತಾಳೆ. ಹೆಂಗವ್ವ ಎಲ್ಲವನೇ ಅವನು, ಹೆಂಗೆ ನೋಡೋಣ ಅಂತ ಕೇಳಿದರೆ, ಅದಿಟೇ ಕಣ್ಸ್ವಾಮಿ, ಈ ಶರೀರದೊಳಗೆ ಸರಿದ್ರೆ ಇದು ಈಶ್ವರ, ಇಲ್ಲಿರೋ ಸ್ವರ ಆಚೆಗೋದ್ರೆ ನ ಸ್ವರ ಮುಗಿಸ್ಕೊಳ್ಳೋದಯ್ಯ. ಇರೋವರೆಗೂ ಅವನ ಪುಟ ಆಟ, ಹೋದ್ಮೇಲೆ ಅವನು ಹೇಳ್ದಂಗೆ ಪಾಠ. ಯಾವುದು ಈ ಜಗದಾದಿ? ಪ್ರಶ್ನೆಗೆ ಉತ್ತರ ಇಷ್ಟೇ, ಮೌನ, ಚಿರಮೌನ. ಇದೆ ತಾರೆ, ಬಿಳಿ ಮೋಡ, ಅಂತರಿಕ್ಷದ ಹರವು, ಏನಿದೆಯೋ ಇದರಾಚೆ ಬಲ್ಲವರು ಯಾರು? ಈ ಜಗತ್ತಿನಲ್ಲಿ ನಾವಿರ್ತಕ್ಕಂಥವರು ಎಷ್ಟೇ ಯೋಚನೆ ಮಾಡಿದರೂ ನಮಗವನ ಅನೂಹ್ಯ. ನಮ್ಮದೇನಿದ್ದರೂ ಊಹೆ, ಏನಿದೆಯೋ ಇದರಾಚೆ ಬಲ್ಲವರು ಯಾರು? ಬಂಡಿ ಹೊರಟರೆ ಇಂದು ಕೊನೆಯೋ ನಾಳೆ ಕೊನೆಯೋ ತಿಳಿಯದು. ಬದುಕಿಗೆ ಉತ್ತರವೆಲ್ಲಿ ಅನ್ನುವುದನ್ನು ಹುಡುಕುತ್ತಲೇ ಇರಬೇಕು. ಈ ಬದುಕು ದೇವನಿತ್ತ ಕೊಡುಗೆ, ಇರುವಷ್ಟು ದಿನ ಉಂಡರೆ ಉಣಬೇಕು ಅವನ ಅಡುಗೆ, ನಡೆಯುವಷ್ಟು ದಿನ ನಡೆದರಷ್ಟೇ ನಡಿಗೆ, ಮಂಡಿ ಮಡಿಚಿ ಬಂಡಿ ಏರಲೇಬೇಕು ಕೊನೆಗೆ. ಆ ಕೊನೆಗೆ ಏರುವವರೆಗೆ ನಾವು ಇಲ್ಲಿರುವ ಮನೆಗೆ ನಾವು ಋಣ ಸಲ್ಲಿಸಲೇಬೇಕು, ಉತ್ತರ ಹುಡುಕಲೇಬೇಕು. ಹುಡುಕುತ್ತಾ ಹುಡುಕುತ್ತಾ ಹುಡುಕುತ್ತಾ ಬಂದರೆ ಶೂನ್ಯದಲ್ಲಿ ಬೆಳಕ ಸೆಳೆ ಎಂತೂ ಆಯಿತು ಬೆಡಗು ಎಂದೇ ನಮ್ಮಲ್ಲಿ ಮತ್ತೆ ಒಗಟು ಪ್ರಶ್ನಿಸುತ್ತೆ. ಮತಿ ಸುಳಿದ ಪರಿಯಂತು ನರಜಾತಿಯಲ್ಲಿ ಎಂದು ಪ್ರಶ್ನಿಸುತ್ತೆ. ಈ ಸೊಗದ ಮೂಲದಲ್ಲಿ ತರ್ಕ ಒಂದಿದೆಯೇ ಅಂತ ಪ್ರಶ್ನಿಸುತ್ತೆ. ಇದ್ದರೇನ ಸಾಕ್ಷಿ ಎಂದು ಕೇಳುತ್ತೆ. ಸತ್ಯವೆಂದರೆ ಏನು? ನಿರ್ಧರಿಪ ಪರಿ ಹೇಗೆ? ಪೂರ್ವಿಕದ ಉಕ್ತಿಯೇ ಸಕಲಯುಗ ಬೆಳಕೆ. ಅದರಿಂದಷ್ಟೇ ತಿಳಿಯಬಹುದೇ ಮನುಜನದೆ ಪರಿಮಿತಿಗೆ ಹೊರಗಿದೆಯೇ ನಿಜದರ್ಥ? ಪಂಜಾವುದು ಇಳೆಯಲ್ಲಿ ಯಾವುದು ಪಂಜು? ಆ ಪಂಜಿಗೆ ಕೊಡುವಂತಹ ಬೆಳಕಿನ ಆ ಪ್ರೇರಕ ಯಾರು? ಎಲ್ಲಿದ್ದಾನೆ? ಎಲ್ಲಿಂದ ದೀಪ ಹಚ್ಚಿಸುತ್ತಾನೆ? ಕತ್ತಲೆಯನ್ನು ಕಳೆಯುವವನು ಯಾರು? ಬೆಳಕನ್ನು ಮೂಡಿಸುವವನು ಯಾರು? ಕೊಳಕನ್ನು ತೊಳೆಯುವವನು ಯಾರು? ಈ ಥಳುಕನ್ನು ಛಳುಕಿನಲ್ಲಿ ಬಿಡಿಸುವವನು ಯಾರು? ಇವೆಲ್ಲವನ್ನು ಪ್ರಶ್ನಿಸುತ್ತಲೇ ಬರುತ್ತಿದ್ದರೆ ಆತ ಹೇಳುತ್ತಾನೆ, ಒಗಟು ಈ ಜಗಲೀಲೆ. ನಮ್ಮ ಕಣ್ಣಿಗೆ ಎಟಕಿದಷ್ಟೇ, ನಮ್ಮ ಅನುಭವಕ್ಕೆ ಎಟಕಿದಷ್ಟೇ ನಮಗೆ ಕಾಣುವಂತಹ ಸತ್ಯ. ಏನೇ ಆಗಲಿ, ಏನಿತ್ತು ಏನಿಲ್ಲ ಕಗ್ಗತ್ತಲಲ್ಲಿ ಅಂತ ಪ್ರಶ್ನಿಸಿಕೊಂಡೇ ಬಂದರೆ ಆತನ ಮೂಲಕ ಅವನೇ ಹೇಳುತ್ತಾನೆ, ಯಾವುದಿಂದಿಗೆ ಆದಿ, ಅಂದೇನು ಇದರ ಕತೆ, ಇಂದೇನು ಇದರ ಕತೆ. ಇಂಥ ಕತೆಗಳಲ್ಲಿ ನಾವು ವ್ಯಥ ಪಡೆದಲೆ ಅವನ ದೃಷ್ಟಿಯಲ್ಲಿ ಅವನ ಸೃಷ್ಟಿಯಲ್ಲಿ ಇರುವಷ್ಟು ಹೊತ್ತು ಗಮ್ಮತ್ತಿಲ್ಲದಲೆ ಈ ಜಗತ್ತಿನಲ್ಲಿ ಬದುಕಿದರೆ, ಆ ಬದುಕು ನಡೆಸಿದರೆ, ಇನ್ನೊಬ್ಬರಿಗೆ ಸಹನೀಯವಾಗಿ ನಾವು ನಡೆದುಕೊಂಡರೆ ಅದು ಸಾರ್ಥಕ. ಅಂತಹ ಒಂದು ಜಗತ್ತಿನಲ್ಲಿ ಮಾನವ ಅಂದರೇನು ಅಂತ ಪ್ರಶ್ನಿಸಿಕೊಂಡು ಆ ಮುಕುಂದನನ್ನು ಹುಡುಕುತ್ತಾ ಹೊರಟರೆ ಮೊದಲು ಈ ಮೂರಕ್ಷರಕ್ಕೆ ಅರ್ಥ ತಿಳಿದುಕೋ ಎನ್ನುತ್ತಾನೆ ಅಂತರಾತ್ಮ. ಮಾ ಎಂದರೆ ಅಜ್ಞಾನ, ನ ಎಂದರೆ ಇಲ್ಲದಂತೆ, ವ ಎಂದರೆ ವರ್ತಿಸುವವನು ಮಾನವನ್. ಅಜ್ಞಾನ ಇಲ್ಲದಂತೆ ವರ್ತಿಸುವಂತಹ ಮನೋಭಾವಕ್ಕೆ ಇರುವ ಮನುಷ್ಯ ತಿಳಿಯಬೇಕಾದದ್ದು ಈ ಸೃಷ್ಟಿಯ ಕೌತುಕವನ್ನಲ್ಲ, ಈ ಸೃಷ್ಟಿಯ ಕೊಡುಗೆಯನ್ನು ಬಳಸಿಕೊಳ್ಳುವ ಬಗೆ. ಎಷ್ಟೆಲ್ಲ ಪ್ರಯತ್ನಿಸಿದರೂ ನಮಗೆ ಎಟಕುವುದು ನಮ್ಮ ಅನುಭವಕ್ಕೆ ಸಿಕ್ಕಿದಷ್ಟೇ ಉತ್ತರ. ಈ ಜಗತ್ತಿನ ಲೀಲೆಗೆ ಅವನು ಒಗಟು, ನಾವು ಸಗಟು. ಇದೇ ತಾರೆ ಬಿಳಿ ಮೋಡ ಅಂತರಿಕ್ಷದ ಹರವು, ಏನಿದೆಯೋ ಇದರಾಚೆ ಬಲ್ಲವರು ಯಾರು ಅನ್ನುವ ಪ್ರಶ್ನೆಗೆ ಪ್ರಶ್ನೆಯಾಗಿಯೇ ದಿನನಿತ್ಯ ಕಾಣುವಂತಹ ಉತ್ತರದಲ್ಲಿ ನಮಗೆ ತೃಪ್ತಿಯೂ ದೊರಕುತ್ತದೆ, ಸಮಾಧಾನವೂ ಸಿಗುತ್ತದೆ. ನಾವೇನೆಲ್ಲ ಯೋಚಿಸಿದರೂ ಈ ಜಗದ ಲೀಲೆಯಲ್ಲಿ ಜೀವನ ಒಂದು ಗಣಿತ. ಇರುವಷ್ಟು ದಿವಸ ಮಿತ್ರರನ್ನು ಕೂಡಬೇಕು, ಶತ್ರುಗಳನ್ನು ಕಳೆಯಬೇಕು, ಹಿತಶತ್ರುಗಳನ್ನು ಭಾಗಿಸಬೇಕು, ಬಂಧುಗಳನ್ನು ಗುಣಿಸಬೇಕು, ಉಳಿದ ಶೇಷ ಭಾಗ್ಯ ವಿಶೇಷ. ಈ ಜೀವನ ಒಂದು ಗಣಿತ. ಈ ಗಣಿತದಲ್ಲಿ ಕುಣಿತಾಕ್ಷರಗಳ ಮೂಲಕ ಅವನ ಲೀಲೆಯಲ್ಲಿ ಹುಡುಕುತ್ತಾ ಲೆಕ್ಕಾಚಾರ ಮಾಡಿದರೆ ನಮಗೆ ಏನಿದ್ದರೂ ಕೂಡ ದೊರಕುವುದು ಪ್ರಶ್ನೆಯಷ್ಟೇ. ಆ ಪ್ರಶ್ನೆಗೆ ಉತ್ತರವಾಗಿ ದೊರಕುವುದು ದಿನನಿತ್ಯ ಮೌನ ಚಿರಮೌನ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡು ಹೇಗೆ ಈ ಕೃಷ್ಣ ಭೂಮಿಯ ಮೇಲೆ ಯಾವ ಥರ ಅವತರಿಸುತ್ತಾರೆ, ಜನ್ಮವಿಲ್ಲದವನು ಆದರೂ ಜನ್ಮವನ್ನು ಎತ್ತುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಂಡು ಅದಾದಮೇಲೆ ಧರ್ಮಸ್ಯ ಗ್ಲಾನಿರ್, ಧರ್ಮವನ್ನು ಸ್ಥಾಪಿಸಿದಕ್ಕೋಸ್ಕರ ಅವರು ಮತ್ತೆ ಪ್ರತಿಯುಗದಲ್ಲಿಯೂ ಅವತರಿಸುತ್ತಾರೆ ಅಂತ ಅವರು ಹೇಳ್ತಾರೆ.

ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ. ಸೊ ಶ್ರೀಕೃಷ್ಣ ಈ ಭೂಮಿಯ ಮೇಲೆ ಅವತರಿಸುವಂತಹ ಮುಖ್ಯ ಉದ್ದೇಶ ಏನು? ಭಕ್ತರಿಗೆ ಸಂತೋಷವನ್ನು ಕೊಡೋದಕ್ಕೋಸ್ಕರ, ಭಕ್ತರ ರಕ್ಷಣೆ ಮತ್ತು ಭಕ್ತರಿಗೆ ಸಂತೋಷವನ್ನು ಕೊಡೋದಕ್ಕೋಸ್ಕರ, ಭಕ್ತರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ಇಲ್ಲಿ ಅವರು ಅವತರಿಸುತ್ತಾರೆ ಅನ್ನೋದನ್ನು ಅವರು ಹೇಳ್ತಾರೆ. ರಾಮಾಯಣದಲ್ಲಿ, ಸೊ ತ್ರೇತಾಯುಗದಲ್ಲಿ ರಾಮನಾಗಿ ಬಂದಿದ್ದಂತಹ ಕೃಷ್ಣ, ಸೊ ರಾಮನ ಬಳಿ ಅಂದರೆ ರಾಮ ವನವಾಸದಲ್ಲಿದ್ದಾಗ ರಾಮನ ಬಳಿ ಬಂದು ಹಲವಾರು ಋಷಿಮುನಿಗಳು ತಮ್ಮ ಇಚ್ಛೆಯನ್ನು ತೋಡಿಕೊಂಡರು. ಸೀತೆ ರಾಮನಿಗೆ ಉಣಬಡಿಸ್ತಾ ಇದ್ದಂತಹ ದೃಶ್ಯವನ್ನು, ಮನಮೋಹಕವಾದಂಥ ದೃಶ್ಯವನ್ನು ನೋಡಿರುವಂತಹ ಋಷಿಮುನಿಗಳು ಅವರು ಇಚ್ಛೆಯನ್ನು ತೋಡಿಕೊಂಡ್ರಂತೆ, ನಾವು ಕೂಡ ನಿಮ್ಮ ಸೇವೆಯನ್ನು ಮಾಡಬೇಕು ಮಾಧುರ್ಯ ಭಾವದಲ್ಲಿ ಅಂತ. ಆಗ ಶ್ರೀರಾಮಚಂದ್ರ ಹೇಳಿದ್ರಂತೆ, ನಾನು ಏಕಪತ್ನಿ ವ್ರತಸ್ಥ ಮರ್ಯಾದ ಪುರುಷೋತ್ತಮ, ಈ ನನ್ನ ಅವತಾರದಲ್ಲಿ ಮಾಧುರ್ಯ ಭಾವದಲ್ಲಿ ನಾನು ಯಾರ ಜೊತೆಯೂ ಸ್ಪಂದಿಸುವುದಿಲ್ಲ ಅಂತ. ಸೊ ನೀವೆಲ್ಲ, ನಾನು ಕೃಷ್ಣನಾಗಿ ಮುಂದಿನ ಇದರಲ್ಲಿ, ನಾನು ದ್ವಾಪರಯುಗದಲ್ಲಿ ನಾನು ಅವತರಿಸುತ್ತೇನೆ, ಆವಾಗ ನೀವೆಲ್ಲರೂ ಗೋಪಿಯರಾಗಿ ಬನ್ನಿ, ನಾನು ನಿಮ್ಮ ಎಲ್ಲರ ಇಚ್ಛೆಯನ್ನು ಈಡೇರಿಸ್ತೇನೆ ಅಂತ ಶ್ರೀರಾಮಚಂದ್ರ ಹೇಳ್ತಾರಂತೆ. ಸೊ ಹಾಗೆ ಋಷಿಮುನಿಗಳೆಲ್ಲ ಎಷ್ಟೋ ಜನ್ಮಗಳ ತಪಸ್ಸಿನ ಫಲ ಋಷಿಮುನಿಗಳೆಲ್ಲ ಗೋಪಿಯರಾಗಿ ಬಂದರು. ಸೊ ಕೃಷ್ಣ ಅವರ ಜೊತೆ ಮಾಧುರ್ಯ ಭಾವದಲ್ಲಿ ಅವರ ಜೊತೆ ಸ್ಪಂದಿಸಿದರು. ಹಾಗೆ ಮಾತೆ ಯಶೋದೆ ನಂದ ಮಹಾರಾಜ ಅವರ ಜೊತೆ ವಾತ್ಸಲ್ಯ ಭಾವದಲ್ಲಿ, ದೇವಕಿ ವಸುದೇವ ನಂದ ಮಹಾರಾಜ ಯಶೋದೆ ಅವರ ಜೊತೆ ವಾತ್ಸಲ್ಯ ಭಾವದಲ್ಲಿ ಅಂದರೆ ಪುತ್ರನಾಗಿ, ಗೋಪಿಯರ ಜೊತೆ ಪ್ರೇಮಿಯಾಗಿ, ಅದಾದಮೇಲೆ ಸಖನಾಗಿ ಗೋಪಬಾಲರ ಜೊತೆ ಪ್ರೀತಿಯ ಪ್ರಭುವಾಗಿ, ಸೊ ಹೀಗೆ ಯಾರ್ಯಾರು ಯಾವ್ಯಾವ ಭಾವದಲ್ಲಿ ಭಕ್ತಿಯನ್ನು ಮಾಡಿದರು ಅದೇ ಭಾವದಲ್ಲಿ ಕೃಷ್ಣ ಅವರ ಭಕ್ತಿಗೆ ಸ್ಪಂದಿಸಿದರು. ಸೊ ಮುಖ್ಯ ಉದ್ದೇಶ ಕೃಷ್ಣ ಈ ಭೂಮಿಯಲ್ಲಿ ಬರುವಂಥ ಅವತರಿಸುವಂಥ ಉದ್ದೇಶ ಏನು? ಭಕ್ತರ ಭಾವನೆಗೆ ಸ್ಪಂದಿಸುವ ಹಾಗೆ. ಸೊ ನಾವು ಭಗವಂತನನ್ನು ಪ್ರೀತಿಪೂರ್ವಕ, ಭಗವಂತನ ಜೊತೆ ಪ್ರೀತಿಪೂರ್ವಕವಾದ ಸಂಬಂಧವನ್ನು ಸ್ಥಾಪಿಸಬೇಕು. ಭಗವಂತನ ಅಂದರೆ ಪ್ರೀತಿಪೂರ್ವಕ ಸೇವೆಯೇ ಭಕ್ತಿ ಅಂತ ಅನಿಸಿಕೊಳ್ಳುತ್ತದೆ. ಸೊ ಹೀಗೆ ಪ್ರೀತಿಪೂರ್ವಕವಾದ ಸೇವೆಯನ್ನು ನಾವು ಮಾಡುವಾಗ ಅಲ್ಲಿ ಒಂದು ಸಂಬಂಧ ಸ್ಥಾಪಿತವಾಗುತ್ತೆ. ಸೊ ಭಗವಂತನನ್ನು ನಮ್ಮ ಸಖನಾಗಿ ತಿಳಿದುಕೊಳ್ಳುವಂಥದ್ದು ಅಥವಾ ಪ್ರೇಮಿಯಾಗಿ ಅಥವಾ ಪ್ರಭುವಾಗಿ ಅಥವಾ ಮಗುವಾಗಿ, ಹೀಗೆ ಯಾವುದೇ ಭಾವನೆಯಲ್ಲಿ ನಾವು ಶ್ರೀಕೃಷ್ಣನನ್ನು ಪೂಜಿಸಿದರೆ ಅಥವಾ ಸೇವೆ ಮಾಡಿದರೆ, ಭಕ್ತಿ ಮಾಡಿದರೆ, ಶ್ರೀಕೃಷ್ಣ ಅದೇ ಭಾವದಲ್ಲಿ ನಮ್ಮ ಭಕ್ತಿಗೆ ಸ್ಪಂದಿಸುತ್ತಾರೆ ಅಂತ ಹೇಳಲಾಗುತ್ತದೆ. ಆದ್ದರಿಂದ ಶ್ರೀಕೃಷ್ಣ ದ್ವಾಪರಯುಗದಲ್ಲಿ ಅವತರಿಸಿದ ಉದ್ದೇಶ ಭಕ್ತರ ರಕ್ಷಣೆ ಮತ್ತು ಭಕ್ತರಿಗೆ ಸಂತೋಷವನ್ನು ಕೊಡುವುದಕ್ಕೋಸ್ಕರ. ಸೊ ಎರಡನೇ ಕಾರಣ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ. ಮೂರನೇ ಕಾರಣ, ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಶ್ರೀಕೃಷ್ಣನ ಜನ್ಮ ಮತ್ತು ಕರ್ಮಗಳ ಬಗ್ಗೆ ತಿಳಿದುಕೊಳ್ಳುವುದರ ಉದ್ದೇಶ ಏನು?

ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಸೊ ನನ್ನ ಜನ್ಮ ಮತ್ತು ನನ್ನ ಕರ್ಮ ದಿವ್ಯವಾಗಿರುವಂಥದ್ದು, ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭವಲ್ಲ. ಆದರೆ ಯಾರು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ನನ್ನಲ್ಲಿಗೆ ಬರುತ್ತಾರೆ. ಅವರಿಗೆ ಪುನರ್ಜನ್ಮವಿಲ್ಲ ಅನ್ನೋದನ್ನು ಇಲ್ಲಿ ಕೃಷ್ಣ ಹೇಳ್ತಾರೆ. ಆದರೆ ಅರ್ಥ ಮಾಡಿಕೊಳ್ಳೋದೇ ತುಂಬ ಕಷ್ಟ ಅಲ್ವಾ? ಕೃಷ್ಣನನ್ನು ಹೇಗೆ ಅರ್ಥ ಮಾಡಿಕೊಳ್ಳುವಂಥದ್ದು? ಸೊ ಕೃಷ್ಣ ಜಗದೊಡೆಯ ದೇವೋತ್ತಮ ಪರಮಪುರುಷ ಕೃಷ್ಣ ಈ ಭೂಮಿಯಲ್ಲಿ ಅವತರಿಸಿದಾಗ ಸಾಮಾನ್ಯ ಮಗುವಾಗಿ ತನ್ನ ತಂದೆ ತಾಯಿಯರಿಗೆ ಅವರ ಭಕ್ತಿಗೆ ಯಾವ ಥರ ಅವರ ಜೊತೆ ಸ್ಪಂದಿಸ್ತಾರೆ, ಅದಾದಮೇಲೆ ಸಾಮಾನ್ಯ ಬಾಲಕನಾಗಿ ವೃಂದಾವನದ ಗಲ್ಲಿ ಗಲ್ಲಿಗಳಲ್ಲಿ ಬೆಣ್ಣೆಯನ್ನು ಕದ್ದುಕೊಂಡು ಓಡಾಡ್ತಾ ಇರುವಂತಹ ದೃಶ್ಯ, ಅದಾದಮೇಲೆ ಗೋಪಬಾಲರ ಜೊತೆ ಗೋಪಿಯರ ಜೊತೆ ಕೃಷ್ಣ ಯಾವ ಥರ ಎಷ್ಟು ಸ್ನೇಹ ಸಲುಗೆಯಿಂದ ಅವರು ನಡೆದುಕೊಂಡರು, ಸೊ ಇದೆಲ್ಲವೂ ಸಾಮಾನ್ಯ ಮನುಷ್ಯರಿಗೆ ದಿಗ್ಭ್ರಮೆಯನ್ನು ಮೂಡಿಸುವಂಥದ್ದು. ಕೃಷ್ಣನ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭವಲ್ಲ ಅನ್ನೋದನ್ನು ನಾವು ತಿಳ್ಕೋಬೋದು. ಸೊ ಈಗ ಯಾರ ಜೊತೆ ನಾವು ಇರಲಿಕ್ಕೆ ಸಾಧ್ಯ, ನಮ್ಮ ಜೊತೆ ಯಾರು ತುಂಬ ಕ್ಲೋಸ್ ಆಗಿರುತ್ತಾರೋ ಅವರ ಜೊತೆ ನಾವು ತುಂಬ ಫ್ರೆಂಡ್ಲಿಯಾಗಿ ಇರುತ್ತೇವೆ. ಸೊ ಹಾಗೆ ವೃಂದಾವನದ ವಾಸಿಗಳೆಲ್ಲ ಅವರೆಲ್ಲರೂ ಭಕ್ತರು. ಎಷ್ಟೋ ಜನ್ಮದ ತಪಸ್ಸಿನ ಫಲ ವೃಂದಾವನದಲ್ಲಿ ಕೃಷ್ಣನ ಲೀಲೆಯಲ್ಲಿ ಭಾಗವಹಿಸೋದಕ್ಕೋಸ್ಕರ ಅವರು ಕೂಡ ಬಂದರು. ಅವರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ಕೃಷ್ಣ ಅವರು ಯಾವ ಭಾವದಲ್ಲಿ ಭಕ್ತಿಯನ್ನು ಮಾಡಿದ್ರು ಅದೇ ಭಾವದಲ್ಲಿ ಅವರು ಸ್ಪಂದಿಸಿದರು ಅಂತ ಹೇಳಲಾಗುತ್ತೆ. ಸೊ ಹಾಗೆ ಬೆಣ್ಣೆಯನ್ನು ಕದಿಯೋದ್ರ ಹಿಂದೆ ನಾ ಉದ್ದೇಶ ಕೂಡ ಅದೇನೆ. ಸೊ ಬೆಣ್ಣೆಯನ್ನು ಕದಿಯೋದ್ರ ಮೂಲಕ ಕೃಷ್ಣ ಅವರ ಹೃದಯವನ್ನು ಕದೀತಾ ಇದ್ರು, ಅವರ ಪಾಪವನ್ನು ಕದೀತಾ ಇದ್ರು ಅಂತ ಹೇಳಲಾಗುತ್ತೆ. ಅದರಲ್ಲಿ ಯಾರಿಗೂ ಯಾವ ಮುನಿಸೂ ಇಲ್ಲ, ಆದರೆ ಸುಮ್ಮನೆ ಕೃಷ್ಣನನ್ನು ನೋಡಬೇಕನ್ನುವಂಥ ಇಚ್ಛೆಯಿಂದ ಬಂದು ಯಶೋದೆ ಹತ್ರ ಬಂದು ಅವರು ಹೇಳ್ತಾ ಇದ್ರಂತೆ. ಈ ಥರ ಅಂದರೆ ದೂರು ಹೇಳೋ ಥರ ಬರ್ತಿದ್ರು, ಅದರ ಹಿಂದಿನ ಉದ್ದೇಶ ಅಲ್ಲಿ ಸಿಟ್ಟು ಇರಲಿಲ್ಲ, ಅವರಿಗೆ ಪ್ರೀತಿ ಇತ್ತು. ವೃಂದಾವನದ ವಾಸಿಗಳೆಲ್ಲ ತಮ್ಮ ಮಕ್ಕಳನ್ನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ಕೃಷ್ಣನನ್ನು ಪ್ರೀತಿಸ್ತಾ ಇದ್ರಂತೆ. ಸೊ ಹೀಗೆ ಪ್ರತಿಯೊಬ್ಬರ ಭಕ್ತಿಗೆ ಕೃಷ್ಣ ಸ್ಪಂದಿಸಿದರು, ಪುತ್ರನಾಗಿ, ಸಖನಾಗಿ, ಪ್ರೇಮಿಯಾಗಿ, ಪ್ರಭುವಾಗಿ. ಆದರೆ ಸಾಮಾನ್ಯ ಜನರಿಗೆ ಇದು ಅರ್ಥ ಆಗುವುದಿಲ್ಲ. ಕೃಷ್ಣನ ಲೀಲೆ ಈ ಥರ ಸ್ನೇಹ ಸಲುಗೆಯಿಂದ ಕೃಷ್ಣ ನಡ್ಕೊಂಡಿದ್ರಿಂದ ಕೃಷ್ಣ ಭಗವಂತನೇ ಅಲ್ಲ, ಕೃಷ್ಣ ದೇವರೇ ಅಲ್ಲ ಅಂತ ಮಾತಾಡ್ತಾರೆ ಜನರು. ಸೊ ಆದ್ದರಿಂದ ಈ ಕೃಷ್ಣನ ಈ ಸಂಪೂರ್ಣ ಲೀಲೆ ಇದೊಂದು ನಾಟಕ ಇದ್ದ ಹಾಗೆ. ಹೇಗೆ ಈಗ ಬಣ್ಣವನ್ನು ಬಳಿದು ನಾಟಕ ಆಡ್ತಾ, ನಾಟಕದ ಪಾತ್ರಧಾರಿ ಯಾರು ಅದು ಸಾಮಾನ್ಯ ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ ಅವ್ರು ಯಾರು ಅಂತೇಳಿ, ಬಟ್ ಅವರ ಮಕ್ಕಳಿಗೆ ಗೊತ್ತಾಗುತ್ತೆ ಇದು ನಮ್ಮ ತಂದೆ ಅಂತೇಳಿ. ಹಾಗೆ ಭಕ್ತರಿಗೆ ಗೊತ್ತಾಗುತ್ತೆ ಕೃಷ್ಣನ ಲೀಲೆ ಇದು, ಕೃಷ್ಣ ದೇವೋತ್ತಮ ಪರಮಪುರುಷ ಇಲ್ಲಿ ಬಂದು ಸಾಮಾನ್ಯ ಮನುಷ್ಯನ ಹತ್ರ ಲೀಲೆಯನ್ನು ಮಾಡ್ತಾ ಇದ್ದರೆ ತನ್ನ ಭಕ್ತರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ಅನ್ನೋದು ಭಕ್ತರಿಗೆ ಗೊತ್ತಾಗುತ್ತೆ ಹೊರತು ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಅವರು ದಿಗ್ಭ್ರಮೆಗೊಳ್ಳುತ್ತಾರೆ, ಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಇಲ್ಲಿ ಸೊ ಯಾರು ನನ್ನ ಜನ್ಮ ಮತ್ತು ಕರ್ಮಗಳನ್ನು ಅದು ದಿವ್ಯವಾಗಿರುವಂಥದ್ದು ಅದನ್ನು ನಾವು ನಮ್ಮ ಚಟುವಟಿಕೆಗಳ ಜೊತೆ, ನಮ್ಮ ಕಾರ್ಯ ಚಟುವಟಿಕೆಗಳ ಜೊತೆ ನಾವು ಹೋಲಿಸುವ ಹಾಗಿಲ್ಲ ಕೃಷ್ಣನ ಜನ್ಮ ಮತ್ತು ಕರ್ಮವನ್ನು. ಸೊ ನಮ್ಮ ಅಂದರೆ ಜೀವನ ಬೇರೆ ಥರ ಇರುವಂಥದ್ದು. ಸೊ ಕೃಷ್ಣ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಇಲ್ಲಿ ಅವತರಿಸುತ್ತಾರೆ ಅಂತ ಹೇಳ್ತಾರೆ. ಸೊ ನಾವು ಅದನ್ನು ಹೋಲಿಸೋದಕ್ಕೂ ಸಾಧ್ಯವಿಲ್ಲ. ನಾವು ಹೋಲಿಸಿದೆವಂದರೆ ನಮಗೆ ನಿಜವಾಗಲೂ ಕೃಷ್ಣ ಅಂದರೆ ಯಾರು ಏನು ಅಂತೇಳಿ ಅರ್ಥ ಆಗಲಿಲ್ಲ ಅಂತ ಹೇಳಲಾಗುತ್ತೆ. ಅವರನ್ನು ಮೂಢರು ಅಂತ ಹೇಳಲಾಗುತ್ತೆ. ಅವಜಾನಂತಿ ಮಾ ಮೂಢ ಮಾನುಷಿಂ ತನು ಮಾಶ್ರಿತಂ ಅಂತ ಕೃಷ್ಣ ಹೇಳ್ತಾರೆ. ಅವರಿಗೆ ಗೊತ್ತಾಗೋದಿಲ್ಲ ನಾನು ದಿವ್ಯನು ಅವ್ಯಯನು ಅನ್ನೋದು ಅವರಿಗೆ ತಿಳಿಯುವುದಿಲ್ಲ ಅಂತೇಳಿ. ಆದ್ದರಿಂದ ಈ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ಯಾರು ತಿಳಿದುಕೊಳ್ಳುತ್ತಾರೋ ಅವರು ದೇಹತ್ಯಾಗ ಮಾಡಿದ ನಂತರ ಇಲ್ಲಿಗೆ ಐಹಿಕ ಜಗತ್ತಿನಲ್ಲಿ ಮತ್ತೆ ಹುಟ್ಟುವುದಿಲ್ಲ ಅಂತ ಇಲ್ಲಿ ವಿವರಿಸಲಾಗಿದೆ. ಶ್ವೇತಾಶ್ವತರ ಉಪನಿಷತ್ತು ಹೀಗೆ ಹೇಳುತ್ತದೆ, ದೇವೋತ್ತಮ ಪರಮ ಪುರುಷನಾದ ಭಗವಂತನನ್ನು ತಿಳಿದುಕೊಂಡ ಮಾತ್ರದಿಂದಲೇ ಮನುಷ್ಯನು ಹುಟ್ಟು ಸಾವುಗಳಿಂದ ಪಾರಾಗಿ ಮುಕ್ತಿಯ ಪರಿಪೂರ್ಣ ಸ್ಥಿತಿಯನ್ನು ತಲುಪಬಹುದು. ಈ ಪರಿಪೂರ್ಣತೆಯನ್ನು ಸಾಧಿಸಲು ಬೇರೆ ಯಾವ ಮಾರ್ಗವೂ ಇಲ್ಲ. ಹಾಗಾದರೆ ಯಾರಾದರೂ ಭಗವಂತನಲ್ಲಿಗೆ ಮರಳಿ ಹೋದವರು ಇದ್ದಾರಾ, ಪರಿಪೂರ್ಣತೆಯನ್ನು ಪಡೆದಿದ್ದಾರಾ ಅಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರಬಹುದು. ಸೊ ಅದಕ್ಕೆ ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ, ವೀತರ

0: ಭಯ ರಾಗ ಕ್ರೋಧಗಳನ್ನು ತ್ಯಜಿಸಿ ಹಿಂದೆ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ, ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಸೊ ಈಗ ಹೇಳಿದಾಗೆ ಅತಿಯಾಗಿ ಪ್ರಾಪಂಚಿಕ ಮನಸ್ಸುಳ್ಳವನಿಗೆ ಪರಮ ಪರಿಪೂರ್ಣ ಸತ್ಯದ ಸಾಕಾರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಕಷ್ಟ. ಸಾಮಾನ್ಯವಾಗಿ ಬದುಕಿನ ದೈಹಿಕ ಕಲ್ಪನೆ ಇರುವವರು ಪ್ರಾಪಂಚಿಕತೆಯಲ್ಲೇ ತನ್ಮಯರಾಗಿರುತ್ತಾರೆ. ಎಷ್ಟು ತನ್ಮಯರಾಗಿರುತ್ತಾರೆ ಎಂದರೆ ಅವರಿಗೆ ಪರಮ ಸತ್ಯವು ಹೇಗೆ ವ್ಯಕ್ತಿಯಾಗಿರಬಲ್ಲದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಸಾಧ್ಯವಿಲ್ಲ. ಇಂತಹ ಪ್ರಾಪಂಚಿಕ ಮನಸ್ಸುಳ್ಳವನಿಗೆ ನಾಶವಿಲ್ಲದ ಜ್ಞಾನ ಮತ್ತು ನಿತ್ಯಾನಂದ ಪರಿಪೂರ್ಣವಾದ ದಿವ್ಯ ಶರೀರವಿದೆ ಎಂದು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ. ಅಹಿಕ ಕಲ್ಪನೆಯಲ್ಲಿ ದೇಹವು ನಶ್ವರ, ಅಜ್ಞಾನ ಮತ್ತು ದುಃಖಗಳಿಂದ ತುಂಬಿರುವಂತಹದು. ಆದ್ದರಿಂದ ಭಗವಂತನ ಸಾಕಾರ ಸ್ವರೂಪದ ವಿಷಯವನ್ನು ಹೇಳಿದಾಗ ಜನರು ಇದೇ ಶರೀರದ ಕಲ್ಪನೆಯನ್ನು ಮನಸ್ಸಿನಲ್ಲಿ ಉಳಿಸಿಕೊಳ್ಳುತ್ತಾರೆ. ಇಂತಹ ಪ್ರಾಪಂಚಿಕ ಮನುಷ್ಯರಿಗೆ ಭೌತಿಕ ಅಭಿವ್ಯಕ್ತಿಯ ಬೃಹದ್ರೂಪವೇ ಪರಮ. ಆದ್ದರಿಂದ ಅವರು ಪರಮವು ನಿರಾಕಾರ ಎಂದೇ ಭಾವಿಸುತ್ತಾರೆ. ಅವರಿಗೆ ಅತಿಯಾಗಿ ಪ್ರಾಪಂಚಿಕ ಮೋಹವಿರುವುದರಿಂದ ಭೌತಿಕ ಅಸ್ತಿತ್ವದಿಂದ ಬಿಡುಗಡೆ ಹೊಂದಿದ ನಂತರವೂ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುವ ಕಲ್ಪನೆಯೇ ಭಯವನ್ನು ಉಂಟು ಮಾಡುತ್ತದೆ. ಆಧ್ಯಾತ್ಮಿಕ ಬದುಕು ವ್ಯಕ್ತಿಗತವಾದದ್ದು ಮತ್ತು ವೈಯಕ್ತಿಕವಾದದ್ದು ಎಂದು ಅವರಿಗೆ ಹೇಳಿದರೆ ಅವರಿಗೆ ಮತ್ತೆ ವ್ಯಕ್ತಿಗಳಾಗಬೇಕಲ್ಲ ಎಂದು ಭಯವಾಗುತ್ತೆ. ಆದ್ದರಿಂದ ಸಹಜವಾಗಿ ಅವರು ನಿರಾಕಾರ ಶೂನ್ಯದಲ್ಲಿ ಲೀನವಾಗುವ ರೀತಿಯನ್ನೇ ಬಯಸುತ್ತಾರೆ. ಸಾಮಾನ್ಯವಾಗಿ ಅವರು ಜೀವಿಗಳನ್ನು ಸಮುದ್ರದೊಡನೆ ಒಂದಾಗುವ ನೀರಿನ ಗುಳ್ಳೆಗಳಿಗೆ ಹೋಲಿಸುತ್ತಾರೆ. ಪ್ರತ್ಯೇಕ ವ್ಯಕ್ತಿತ್ವವಿಲ್ಲದೆ ಪಡೆಯಬಹುದಾದ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯುನ್ನತ ಪರಿಪೂರ್ಣತೆ ಇದೇನೆ. ಸೊ ಆದ್ದರಿಂದ ನಾವು ಸುಲಭವಾಗಿ ಭಗವಂತನನ್ನು ಅರ್ಥ ಮಾಡ್ಕೊಳ್ಬೇಕಂತಿದ್ರೆ ಭಯ ರಾಗ ಕ್ರೋಧಗಳನ್ನು ತ್ಯಜಿಸಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 1:00 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ಸಹಯೋಗದಲ್ಲಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ವಿಶೇಷ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದಿವ್ಯಾ ಖರೆ. ದ್ರವ್ಯಗುಣ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಔಷಧಿ ಸಸ್ಯಗಳ ಗಿಡಮೂಲಿಕೆಗಳ ಪಾತ್ರ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ನಾವೆಲ್ಲರೂ ಒಂದೇ ಪರಿಸರದಲ್ಲಿ ಜೀವನ ಮಾಡ್ತಿದ್ರು ಕೂಡ ಎಲ್ಲರೂ ಒಂದೇ ರೀತಿಯಲ್ಲಿ ರೋಗಗಳಿಗೆ ತುತ್ತಾಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ರೋಗ ನಿರೋಧಕ ಶಕ್ತಿ. ಇದನ್ನೇ ಆಯುರ್ವೇದದಲ್ಲಿ ವ್ಯಾಧಿ ಕ್ಷಮತ್ವ ಅಂತ ಕರೆದಿದ್ದಾರೆ. ಇದರಲ್ಲಿ ಎರಡು ಪ್ರಕಾರಗಳಿವೆ. ಒಂದು ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವ, ಅಂದರೆ ಯಾವುದೇ ರೀತಿಯ ರೋಗ ಬರದಂತೆ ತಡೆಗಟ್ಟುವುದು. ಇನ್ನೊಂದು ವ್ಯಾಧಿ ಬಲ ವಿರೋಧಿತ್ವ, ಅಂದರೆ ಯಾವುದೇ ರೋಗ ಉಂಟಾದಾಗ ಅದರ ತೀವ್ರತೆಯನ್ನು ಕಡಿಮೆ ಮಾಡೋದು. ನಮ್ಮ ವ್ಯಾಧಿ ಕ್ಷಮತ್ವವು ಅನುವಂಶಿಕವಾಗಿ ಬಂದಿದ್ದರೂ ಕೂಡ ಒಬ್ಬ ವ್ಯಕ್ತಿಯ ಆಹಾರ ವಿಹಾರ ಮತ್ತು ಋತುಮಾನದಲ್ಲಿ ಆಗುವಂತಹ ಬದಲಾವಣೆಗಳೊಂದಿಗೆ ಇದು ನಿರ್ಧರಿಸಲ್ಪಡುತ್ತೆ. ಇಂದು ರೋಗ ನಿರೋಧಕ ಶಕ್ತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣಗಳೇನು ಅಂತಂದರೆ

ಆಯುರ್ವೇದದಲ್ಲಿ ರಸಾಯನ ಚಿಕಿತ್ಸೆ ಅಂತ ಹೇಳಲಾಗಿದೆ. ಇದು ನೈಸರ್ಗಿಕವಾಗಿ ಬಂದಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಅಲ್ಲದೆ ಸೋಂಕು ಬರದಂತೆ ತಡೆಗಟ್ಟಲು ಸಹಾಯ ಮಾಡುತ್ತೆ. ಆಯುರ್ವೇದದಲ್ಲಿ ನಿತ್ಯ ಸೇವನಾ ರಸಾಯನವನ್ನು ಹೇಳಲಾಗಿದೆ. ಉದಾಹರಣೆಗೆ ನಿತ್ಯಂ ಕ್ಷೀರಘೃತಾಭ್ಯಾಸೋ ರಸಾಯನಾನಾಂ, ಪ್ರತಿನಿತ್ಯವೂ ನಾವು ಹಾಲು ತುಪ್ಪವನ್ನು ನಮ್ಮ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಅದು ರಸಾಯನದಂತೆ ಕೆಲಸ ಮಾಡುತ್ತೆ, ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ತಕ್ರಾಭ್ಯಾಸೋ ಗ್ರಹಣೀ ದೋಷಹರಾಣಾಂ, ಅಂದರೆ ದಿನವೂ ತಕ್ರವನ್ನು ಅಥವಾ ಮಜ್ಜಿಗೆಯನ್ನು ನಮ್ಮ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಅದು ಕರುಳುಗಳನ್ನು ಆರೋಗ್ಯವಾಗಿಡುತ್ತೆ. ಕಾಲಭೋಜನಂ ಆರೋಗ್ಯಕರಾಣಂ, ವೇಳೆಗೆ ಸರಿಯಾಗಿ ಊಟ ಮಾಡೋದ್ರಿಂದ ಆರೋಗ್ಯ ವರ್ಧನೆಯಾಗುತ್ತೆ. ಸರ್ವರಸಾಭ್ಯಾಸೋ ಬಲಕರಾಣಂ, ಊಟದಲ್ಲಿ ಎಲ್ಲ ರೀತಿಯ ರುಚಿಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಬಲ ಅಂದರೆ ಸ್ಟ್ರೆಂತ್ ಹೆಚ್ಚಾಗುತ್ತೆ. ಅದೇ ರೀತಿ ಋತುಗಳಲ್ಲಿ ಉಂಟಾಗುವ ಬದಲಾವಣೆಗಳಿಗೆ ಅನುಸಾರವಾಗಿ ನಾವು ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಇರಬೇಕು. ಉದಾಹರಣೆಗೆ ಈಗ ಶಿಶಿರ ಋತು ಅಂದರೆ ಚಳಿಗಾಲ ಅಥವಾ ಶೀತಕಾಲ ಇದೆ. ಈ ಕಾಲದಲ್ಲಿ ಹುಳಿ ಪ್ರಧಾನ ರುಚಿಯನ್ನು ಹೊಂದಿರುವ ಆಹಾರಗಳಿಗೆ ಆದ್ಯತೆ ನೀಡಲಾಗುತ್ತೆ. ಅಲ್ಲದೆ ಶುಂಠಿ, ಬೆಳ್ಳುಳ್ಳಿ, ಅಳಲೆಕಾಯಿ, ಹಿಪ್ಪಲಿ, ಇಕ್ಷು ಅಥವಾ ಕಬ್ಬಿನ ಉತ್ಪನ್ನಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಆಹಾರದಲ್ಲಿ ಸೇವಿಸಬೇಕು. ಇನ್ನು ವನಸ್ಪತಿಗಳ ಬಗ್ಗೆ ಹೇಳೋದಾದರೆ ಹರಿತಕಿ ಅಥವಾ ಅಳಲೆಕಾಯಿ, ಇದನ್ನು ಆಯುರ್ವೇದದಲ್ಲಿ ಶ್ರೇಷ್ಠ ರಸಾಯನಿ ಅಂತ ಹೇಳಲಾಗಿದೆ. ಇದು ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತೆ, ಅಲ್ಲದೆ ಕಣ್ಣುಗಳಿಗೆ ಬಹಳ ಒಳ್ಳೆಯದು. ಇದು ಆಯುವರ್ಧನೆ ಮತ್ತು ಬಲವರ್ಧನೆಯನ್ನು ಮಾಡುತ್ತೆ. ಹರಿತಕಿ ಸ್ಯಾತ್ ಸಹ ಭೋಜನೇನ, ಅಂದರೆ ಪ್ರತಿನಿತ್ಯವೂ ಊಟದ ಜೊತೆಗೆ ಹರಿತಕಿ ಅಥವಾ ಅಳಲೆಕಾಯಿಯನ್ನು ಉಪಯೋಗಿಸಬೇಕು. ಅಲ್ಲದೆ ಆಯುರ್ವೇದದಲ್ಲಿ ಋತು ಹರಿತಕಿ ಅಂತ ಹೇಳಲಾಗಿದೆ. ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ಅನುಪಾನಗಳೊಂದಿಗೆ ಹರಿತಕಿಯನ್ನು ಸೇವಿಸಬಹುದು. ಉದಾಹರಣೆಗೆ ವರ್ಷಾ ಋತು ಅಥವಾ ಮಳೆಗಾಲದಲ್ಲಿ ಸೈಂಧವ ಲವಣದೊಂದಿಗೆ, ಶರದ್ ಋತುವಿನಲ್ಲಿ ಕಲ್ಲು ಸಕ್ಕರೆಯೊಂದಿಗೆ ಇತ್ಯಾದಿ. ಇನ್ನು ಆಮಲಕಿ ಅಥವಾ ಆಮ್ಲ ನಲ್ಲಿಕಾಯಿ, ಇದನ್ನು ವಯಸ್ಥ ಅಂತ ಕರೆದಿದ್ದಾರೆ. ಇದು ಆರೋಗ್ಯವರ್ಧನೆಯನ್ನು ಮಾಡಿ ವೃದ್ಧಾಪ್ಯದ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದೆ. ಇದನ್ನು ತಾಜಾ ಆಮ್ಲಾ ರಸ ಅಥವಾ ಆಮ್ಲಾ ಕ್ಯಾಂಡಿ ಈ ರೂಪದಲ್ಲಿ ತಗೋಬೋದು. ಇನ್ನು ತುಳಸಿ, ಇದು ಹರ್ಪಿಸ್, ಹೆಪಟೈಟಿಸ್ ಬಿ ಮತ್ತು ಎಂಟರೋವೈರಸ್ ವಿರುದ್ಧ ಬಹಳ ಪ್ರಬಲವಾದ ಆಂಟಿವೈರಲ್ ಚಟುವಟಿಕೆಯನ್ನು ಪ್ರದರ್ಶಿಸುತ್ತೆ. ಇದನ್ನು ಅಂದರೆ ನೇರವಾಗಿ ತುಳಸಿ ಎಲೆಯನ್ನು ತಿನ್ನಬಹುದು ಅಥವಾ ಹರ್ಬಲ್ ಟೀ ಕಷಾಯದ ರೂಪದಲ್ಲಿ ಇದನ್ನು ಉಪಯೋಗಿಸ್ಬೋದು. ಬೆಳ್ಳುಳ್ಳಿ, ಇದರ ಸಾರವನ್ನು ದಿನವೂ ಸೇವಿಸೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಸುಧಾರಣೆಯಾಗುತ್ತೆ. ಪದೇ ಪದೇ ಜ್ವರ, ಶೀತ ಅಥವಾ ಕೆಮ್ಮು, ಇದರ ಸಂಭವ ಅಥವಾ ಇದರ ತೀವ್ರತೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ಇನ್ನು ನುಗ್ಗೆ ಎಲೆ, ಇದರಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿ ಇವೆ. ಈ ಎಲೆಯ ಸಾರವು ನಮ್ಮ ಹ್ಯೂಮರಲ್ ಮತ್ತು ಸೆಲ್ ಮೇಡಿಯೇಟೆಡ್ ಇಮ್ಯುನಿಟಿ ಇವೆರಡನ್ನು ಹೆಚ್ಚು ಮಾಡುತ್ತೆ. ಅಮೃತ ಬಳ್ಳಿ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಇದರಲ್ಲಿ ಸುಮಾರು 25ಕ್ಕಿಂತ ಹೆಚ್ಚು ಸಕ್ರಿಯ ಅಂಶಗಳಿದ್ದು ಇದು ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸೋಕ್ಕೆ ಸಹಾಯ ಮಾಡುತ್ತೆ. ಜ್ಯೇಷ್ಠ ಮಧು, ಇದನ್ನು ನಾವು ಕಷಾಯದಲ್ಲಿ ಬಳಸ್ತೀವಿ. ಇದು ಶ್ವಾಸಕೋಶದ ಸೋಂಕು ನಿವಾರಣೆ ಮಾಡುತ್ತೆ ಹಾಗೂ ಸಾರ್ಸ್ COVID-2 ಇದರ ವಿರುದ್ಧ ಬಹಳ ಪರಿಣಾಮಕಾರಿಯಾಗಿದೆ. ಇನ್ನು ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಸ್ವರ್ಣವಚ ಅಥವಾ ಸ್ವರ್ಣಬಿಂದು ಪ್ರಾಶನವನ್ನು ಆಯುರ್ವೇದದಲ್ಲಿ ಹೇಳಲಾಗಿದೆ. ಇದನ್ನು ಪ್ರತಿನಿತ್ಯವೂ ಕೊಡಬಹುದು ಅಥವಾ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ದಿನ ಸ್ವರ್ಣಬಿಂದು ಪ್ರಾಶನವಾಗಿ ಕೊಡಲಾಗುತ್ತೆ. ಇದನ್ನು ಹುಟ್ಟಿದ ದಿನದಿಂದ ಕೊಡಬಹುದು. 1 ತಿಂಗಳ ಕಾಲ ಇದನ್ನು ನಿರಂತರವಾಗಿ ತೆಗೆದುಕೊಂಡ್ರೆ ಮಗು ಪರಮ ಮೇಧಾವಿ ಅಂದರೆ ಅತ್ಯಂತ ಬುದ್ಧಿವಂತನಾಗ್ತಾನೆ ಹಾಗೂ ಯಾವುದೇ ಕಾಯಿಲೆಯಿಂದ ಬಾಧಿತನಾಗುವುದಿಲ್ಲ ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ. ಅಲ್ಲದೆ ಸ್ವರ್ಣ ಪ್ರಾಶನವು ಉತ್ತಮ ಹ್ಯೂಮರಲ್ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅನ್ನೋದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಈ ರೀತಿಯಲ್ಲಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಆರೋಗ್ಯಕರ ಮಾರ್ಪಾಟುಗಳನ್ನು ಮಾಡಿಕೊಂಡು ಆರೋಗ್ಯಕರವಾದ ಆಹಾರ ಮತ್ತು ಜೀವನ ಶೈಲಿಯನ್ನು ಬಳಸಿಕೊಂಡಲ್ಲಿ ರೋಗಗಳು ನಮ್ಮನ್ನು ಬಾಧಿಸೋದಿಲ್ಲ.
ಸುಲಭವಾಗಿ ಸಿಗುವಂಥ ವನಸ್ಪತಿಗಳನ್ನು ಉಪಯೋಗಿಸಿ ನಮ್ಮ ರೋಗ ನಿರೋಧಕ

0: ಇಳಿದಿರಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ವಿಶೇಷ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ಸಹಯೋಗದಲ್ಲಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, KLE ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯ ನೇತ್ರ ತಜ್ಞರು ಹಾಗೂ ರೆಟಿನಾ ಸರ್ಜನ್ ಆದ ಡಾಕ್ಟರ್ ವಿಶಾಲ್ ಕಾಕಣ್ಕಿ. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಸರ್, ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಇವತ್ತಿನ ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಈ ಒಂದು ವಿಷಯದ ಕುರಿತು ಪ್ರಾರಂಭ ಮಾಡೋಣ. ಡಯಾಬಿಟಿಕ್ ರೆಟಿನೋಪತಿ ಎಂದರೇನು? ಅಲ್ಲಿಂದ
1: ಡಯಾಬಿಟೀಸ್ನಿಂದ ಕಣ್ಣಿನ ಹಿಂಭಾಗದಲ್ಲಿರುವ ರೆಟಿನಾದ ಸಣ್ಣ ರಕ್ತನಾಳಗಳಿಗೆ ಹಾನಿಯಾಗುವ ಸ್ಥಿತಿಯನ್ನು ಡಯಾಬಿಟಿಕ್ ರೆಟಿನೋಪತಿ ಎಂದು ಕರೆಯುತ್ತೇವೆ. ರೆಟಿನಾ ಅಂದರೇನು? ಸೊ ರೆಟಿನಾ ಅಂದರೆ ಕಣ್ಣಿನ ಒಂದು ಹಿಂದಿನ ಭಾಗದಲ್ಲಿರುವ ಒಂದು ಸ್ಕ್ರೀನ್. ಸೊ ಯಾವ ಚಿತ್ರಗಳನ್ನು ನಾವು ನೋಡ್ತೀವಿ ಅದೆಲ್ಲ ಬಂದು ಆ ಸ್ಕ್ರೀನ್ ಮೇಲೆ, ರೆಟಿನಾ ಮೇಲೆ ಬಂದು ಬೀಳುತ್ತೆ. ಸೊ ರಕ್ತದಲ್ಲಿನ ಸಕ್ಕರೆ ದೀರ್ಘಕಾಲ ಹೆಚ್ಚಿದರೆ ಈ ರಕ್ತನಾಳಗಳು, ರೆಟಿನಾದಲ್ಲಿ ಇರುವ ರಕ್ತನಾಳಗಳು ದುರ್ಬಲವಾಗಿ ಸೋರಿಕೆ ಅಥವಾ ಮುಚ್ಚುವಿಕೆ ಉಂಟಾಗಿ ದೃಷ್ಟಿಗೆ ಹಾನಿಯಾಗಬಹುದು. ಇದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಎಂದು ನಾವು ಕರೆಯುತ್ತೇವೆ.
0: ಅಂತ ಸಂದರ್ಭದಲ್ಲಿ ಡಯಾಬಿಟೀಸ್ ಇರುವವರಲ್ಲಿ ಕಣ್ಣಿನ ಸಮಸ್ಯೆಗಳು ಉಂಟಾಗಲು ಪ್ರಮುಖ ಕಾರಣ, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಶ್ಯೂರ್. ಮುಖ್ಯ ಕಾರಣ ದೀರ್ಘಕಾಲ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣದಲ್ಲಿ ಇರದಿರುವುದು, ಜೊತೆಗೆ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್ ಅಂದರೆ ಒಬೆಸಿಟಿ, ಧೂಮಪಾನ ಮತ್ತು ಡಯಾಬಿಟೀಸ್ನ ಅವಧಿಯು ಅಪಾಯವನ್ನು ಹೆಚ್ಚಿಸಬಹುದು.
0: ಡಯಾಬಿಟೀಸ್ನಿಂದ ಕಣ್ಣಿನ ಯಾವ ಭಾಗ ಬಹಳ ಜಾಸ್ತಿ ಪರಿಣಾಮವಾಗುತ್ತೆ, ಅದರ ಬಗ್ಗೆ ಸ್ವಲ್ಪ?
1: ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಭಾಗ ಎಫೆಕ್ಟ್ ಆಗೋದು ಅಂದರೆ ರೆಟಿನಾ. ಸೊ ರೆಟಿನಾ ಪ್ರಮುಖವಾಗಿ ಪರಿಣಾಮಕ್ಕೊಳಗಾಗುತ್ತದೆ. ಇದರ ಜೊತೆಗೆ ಮೆಕ್ಯುಲಾ, ಮೆಕ್ಯುಲಾ ಅಂದರೆ ರೆಟಿನಾದ ಸೆಂಟರ್ ಭಾಗ, ಅದು ತುಂಬಾ ಸೆನ್ಸಿಟಿವ್ ಇರುತ್ತೆ ಮತ್ತು ಅದು ರೆಟಿನಾದಲ್ಲಿ ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಭಾಗ, ಅದರಿಂದ ನಾವು ನೋಡ್ತೀವಿ. ಸೊ ಮೆಕ್ಯುಲಾ ದೃಷ್ಟಿಗೆ ಸಹಾಯ ಮಾಡುವ ಭಾಗ, ಅದು ಊದಿಕೊಳ್ಳಬಹುದು. ಡಯಾಬಿಟೀಸ್ನಿಂದ ಕಣ್ಣಿನ ಪೊರೆ ಮತ್ತು ಕಣ್ಣಿನ ಪ್ರೆಷರ್, ಈಗ ಹೇಗೆ ಬಿ ಪಿ ಇರುತ್ತೆ ಹಾಗೆ ಕಣ್ಣಿನ ಪ್ರೆಷರು ಇರುತ್ತೆ, ಇಂಟ್ರಾಕ್ಯುಲರ್ ಪ್ರೆಷರ್ ಅಂತೀವಿ ನಾವು. ಸೊ ಅದು ಹೆಚ್ಚಿಗೆ ಆದರೆ ಅದಕ್ಕೆ ಗ್ಲಾಕೋಮಾ ಅಂತೀವಿ. ಸೊ ಅದು ಕೂಡ ಆಗಬಹುದು. ಸೊ ಮೇನ್ ಅಫೆಕ್ಟ್ ಆಗೋದು ರೆಟಿನಾ, ಕ್ಯಾಟ್ರಾಕ್ಟ್ ಆಗಬಹುದು ಮತ್ತು ಗ್ಲಾಕೋಮಾ ಆಗಬಹುದು.
0: ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸರ್, ಈಗ ಡಯಾಬಿಟೀಸ್ ಇರುವವರು ಎಲ್ಲರಿಗೂ ಡಯಾಬಿಟಿಕ್ ರೆಟಿನೋಪತಿ ಆಗುತ್ತಾ, ಅದ್ರ ಬಗ್ಗೆ ತಿಳಿಸಿ.
1: ಇಲ್ಲ, ಪ್ರತಿಯೊಬ್ಬರಿಗೂ ಉಂಟಾಗುವುದಿಲ್ಲ. ಆದರೆ ಡಯಾಬಿಟೀಸ್ ಎಷ್ಟು ವರ್ಷಗಳಿಂದ ಇದೆ, ಸಕ್ಕರೆ ಎಷ್ಟು ಚೆನ್ನಾಗಿ ನಿಯಂತ್ರಣದಲ್ಲಿದೆ, ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಹೇಗಿವೆ ಎಂಬುದರ ಮೇಲೆ ಅಪಾಯ ಬದಲಾಗುತ್ತದೆ.
0: ಈಗ ರಕ್ತದೊತ್ತಡದ ಬಗ್ಗೆ ತಾವು ಹೇಳಿದ್ರೆ, ಅಲ್ಲೇ ಒಂದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗುವುದರಿಂದ ಕಣ್ಣಿನ ರಕ್ತನಾಳಗಳಿಗೆ ಹೇಗೆ ಹಾನಿಯಾಗುತ್ತೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹೆಚ್ಚಿನ ಸಕ್ಕರೆ ದೀರ್ಘಕಾಲ ಇದ್ದಾಗ ರಕ್ತನಾಳಗಳು ಅಂದರೆ ಬ್ಲಡ್ ವೆಸಲ್ಸ್ ಇಂದ ರೆಟಿನಾ ಔತರದ ಗೋಡೆ ಅಂದರೆ ಬ್ಲಡ್ ವೆಸಲ್ ವಾಲ್ ಅದು ದುರ್ಬಲವಾಗಬಹುದು, ಅದು ವೀಕ್ ಆಗುತ್ತೆ. ಇದರಿಂದ ರಕ್ತ ಅಥವಾ ದ್ರವ ಸೋರಿಕೆಯಾಗಬಹುದು ಅಥವಾ ರಕ್ತನಾಳಗಳು ಮುಚ್ಚಿಕೊಳ್ಳಬಹುದು, ಅಂದರೆ ಬ್ಲಾಕೇಜ್ ಅಂಡ್ ಲೀಕೇಜ್ ಎರಡೂ ಆಗಬಹುದು. ರೆಟಿನಾಕ್ಕೆ ಬೇಕಾದ ಆಕ್ಸಿಜನ್ ಆಮ್ಲಜನಕ ಸರಿಯಾಗಿ ಸಿಗದಿದ್ದಾಗ ದೇಹ ಏನು ಮಾಡುತ್ತೆ, ಕಾಂಪೆನ್ಸೇಟರಿ ಅಂತ ಹೊಸ ಆದರೆ ವೀಕ್ ಫ್ರಜೈಲ್ ದುರ್ಬಲವಾದ ರಕ್ತನಾಳಗಳನ್ನು ಬೆಳೆಸಬಹುದು. ಈ ದುರ್ಬಲ ರಕ್ತನಾಳಗಳು ಇವು ಸುಲಭವಾಗಿ ರಕ್ತಸ್ರಾವ ಮಾಡಬಹುದು.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ವಿಶಾಲ್ ಕಾಕಣ್ಕಿ ಅವರು. ಸರ್, ಈಗ ಎಷ್ಟು ವರ್ಷಗಳಿಂದ ಡಯಾಬಿಟೀಸ್ ಇರುವವರಿಗೆ ಡಯಾಬಿಟಿಕ್ ರೆಟಿನೋಪತಿಯ ಅಪಾಯ ಹೆಚ್ಚಾಗುತ್ತೆ, ಅದರ ಬಗ್ಗೆ ತಿಳಿಸಬಹುದಾ?
1: ಖಂಡಿತವಾಗಿ ಡಯಾಬಿಟೀಸ್ನ ಅವಧಿ ಹೆಚ್ಚಾದಂತೆ ಅಪಾಯವು ಹೆಚ್ಚಾಗುತ್ತದೆ, ಇದು ತುಂಬಾ ಇಂಪಾರ್ಟೆಂಟ್. ಆದರೆ ಇಷ್ಟು ವರ್ಷಗಳಾದ ಮೇಲೆ ಮಾತ್ರ ರೆಟಿನೋಪತಿ ಬರುತ್ತದೆ, ಇದು ನಿರ್ದಿಷ್ಟ ನಿಯಮವಲ್ಲ. ಆದ್ದರಿಂದ ಡಯಾಬಿಟೀಸ್ ಪತ್ತೆ ಆದಾಗಿಂದಲೇ ವೈದ್ಯರ ಸಲಹೆಯಂತೆ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳುವುದು ತುಂಬಾ ಅಗತ್ಯ. ಆದರೆ ಯೂಶಲಿ ಒಂದು 10 ಇಯರ್ಸ್, 10 ವರ್ಷ 15 ವರ್ಷ ಆದ ಮೇಲಂತೂ ಸಣ್ಣ ಪ್ರಮಾಣದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇದ್ದೇ ಇರುತ್ತೆ ಯೂಶಲಿ.
0: ಇವತ್ತಿನ ಈ ವಿಷಯ ಡಯಾಬಿಟಿಕ್ ರೆಟಿನೋಪತಿ, ಅದರ ಬಗ್ಗೆ ನಾವು ಮಾತನಾಡ್ತಿದ್ವಿ, ವಿವರವಾದ ಮಾಹಿತಿ ಸಿಕ್ತು. ಆದರೆ ಈಗ ಲಕ್ಷಣದ ಬಗ್ಗೆ, ಪ್ರಾರಂಭಿಕ ಲಕ್ಷಣಗಳು, ಇನಿಷಿಯಲ್ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಕ್ ರೆಟಿನೋಪತಿ ಏನು, ಅದರ ಬಗ್ಗೆ ತಿಳಿಸಬಹುದಾ?
1: ಆರಂಭದಲ್ಲಿ ಬಹಳ ಬಾರಿ ಯಾವುದೇ ಲಕ್ಷಣವೂ ಇರುವುದಿಲ್ಲ. ನಂತರ ದೃಷ್ಟಿ ಮಸುಕಾಗುವುದು, ಓದಲು ಕಷ್ಟವಾಗುವುದು, ಕಪ್ಪು ಚುಕ್ಕೆಗಳು ಅಂದರೆ ಫ್ಲೋಟರ್ಸ್ ಅಥವಾ ಹಾರುವ ವಸ್ತುಗಳಂತೆ, ದೀಸ್ ಆರ್ ಕಾಲ್ಡ್ ಆಸ್ ಫ್ಲೋಟರ್ಸ್, ಕಾಣುವುದು, ದೃಷ್ಟಿಯಲ್ಲಿ ಏರಿಳಿತಾಗುವುದು ಮುಂತಾದ ಲಕ್ಷಣಗಳು ಕಾಣಿಸಬಹುದು. ಆದರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನು ಲಕ್ಷಣಗಳು ಇರುವುದಿಲ್ಲ.
0: ಸರ್, ದೃಷ್ಟಿ ಕಮ್ಮಿ ಆಗೋದು ಅಥವಾ ಕಣ್ಣಿನ ಮುಂದೆ ಕತ್ತಲು, ಅಂತ ಸಂದರ್ಭದಲ್ಲಿ ಏನ್ ಮಾಡಬಹುದು?
1: ಹೌದು, ದೃಷ್ಟಿ ಕಮ್ಮಿ ಆಗುವುದು ಅಥವಾ ನಿಮ್ಮ ಕಣ್ಣು ಮುಂದೆ ವಸ್ತುಗಳು ಹಾರಾಡುವುದು, ಆ ಫ್ಲೋಟರ್ಸ್ ಅಂತಾರಲ್ಲ ಆ ಟೈಪ್ ಆದರೆ, ಇಮಿಡಿಯೇಟ್ಲಿ ಹೋಗಿ ನಾವು ನೇತ್ರ ತಜ್ಞ ಅಥವಾ ಮೋರ್ ಸ್ಪೆಸಿಫಿಕ್ಲಿ ರೆಟಿನಾ ತಜ್ಞರಿಗೆ ತೋರಿಸಿ ಚೆಕಪ್ ಮಾಡಿಸೋದು ಒಳ್ಳೆಯದು.
0: ತಪಾಸಣೆ ಬಗ್ಗೆ ತಾವು ಹೇಳಿದ್ರೆ, ಈಗ ಡಯಾಬಿಟೀಸ್ ಇರುವವರಿಗೂ ಸಾಮಾನ್ಯವಾಗಿ ಎಷ್ಟು ಬಾರಿ ಅವರು ಚೆಕಪ್ ಅನ್ನು ಮಾಡಿಸ್ಕೋಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದ?
1: ಅವರು ಯೂಶ್ವಲಿ ಅದು ವರ್ಷಕ್ಕೊಮ್ಮೆ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಆದರೆ ಇದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಅದು ಡಯಾಬಿಟಿಕ್ ರೆಟಿನೋಪತಿ ಯಾವ ಸ್ಟೇಜಲ್ಲಿದೆ, ಯಾವ ಹಂತದಲ್ಲಿದೆ, ಅದರ ಮೇಲೆ ಡಿಪೆಂಡ್. ಸೊ ಆಮೇಲೆ ಬೇರೆ ಕೋಮೋರ್ಬಿಡಿಟೀಸ್ ಆರ್ ಬೇರೆ ಕಂಡೀಷನ್ಸ್ ಡಯಾಬಿಟಿಸ್ ಜೊತೆಗೆ, ಅಂದರೆ ಹೈಪರ್ ಟೆನ್ಷನ್, ರಕ್ತದೊತ್ತಡ, ಕೊಲೆಸ್ಟ್ರಾಲ್, ಇದು ಹೇಗಿದೆ, ಕಿಡ್ನಿ ಕಂಡೀಷನ್ನು, ಓಕೆ, ಇದು ಹೇಗಿದೆ, ಅದರ ಮೇಲೆ ಡಿಪೆಂಡ್. ಸೊ ವರ್ಷಕ್ಕೊಮ್ಮೆ ಚೆಕಪ್ ಮಾಡಿಸ್ಕೊಳ್ಳೋದು ಉತ್ತಮ. ಆದರೆ ಬೇರೆ ಪ್ರಾಬ್ಲಮ್ ಇತ್ತು ಅಂತಂದರೆ, ಅಥವಾ ಸಿವಿಯರ್ ಸ್ಟೇಜಲ್ಲಿ ಇತ್ತು ಡಯಾಬಿಟಿಕ್ ರೆಟಿನೋಪತಿ ಅಂದರೆ, 6 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಅಥವಾ ನಿಮ್ಮ ನೇತ್ರ ತಜ್ಞರು ರೆಟಿನಾ ತಜ್ಞರು ಸಲಹೆ ಮಾಡಿದಂತೆ ಅದನ್ನೇ ಚೆಕಪ್ ಮಾಡಿಸ್ಕೋತಾ ಇರಬೇಕು.
0: ಸರ್, ಡಾಕ್ಟರ್ ಸರ್, ಈಗ ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ನಾವು ಮಾತನಾಡುವಾಗ, ನಮ್ಮ ಭಾರತ ದೇಶ ಡಯಾಬಿಟೀಸ್ ಕ್ಯಾಪಿಟಲ್ ಆಗ್ತಾ ಬರ್ತಾ ಇದೆ, ಅಂತ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗ್ತಾ ಬರ್ತಾ ಇದೆ, ವಾಟ್ ವುಡ್ ಬಿ ದ ರೀಸನ್?
1: ಈಗ ಡಯಾಬಿಟೀಸ್ ಮೇನ್ ರೀಸನ್ ಅಂತಂದ್ರೆ ನಿಮ್ದು ಬ್ಯಾಡ್ ಲೈಫ್ ಸ್ಟೈಲ್ ಅಂತೀವಿ ನಾವು, ಅಂತಂದ್ರೆ ನಿಮ್ದು ದಿನನಿತ್ಯ ದಿನಚರಿ ನಿಮ್ದು, ಅಂದರೆ ವಾಕಿಂಗ್ ಕಡಿಮೆ, ಎಕ್ಸಸೈಸ್ ಕಡಿಮೆ, ಆಮೇಲೆ ಜಂಕ್ ಫುಡ್ ತಿನ್ನೋದು, ಓಕೆ, ಸೊ ಪಿಜ್ಜಾ ಬರ್ಗರು, ಇದು ಜಾಸ್ತಿ ಕೊಲೆಸ್ಟ್ರಾಲ್ ಇದ್ದದ್ದು ಫುಡ್ ಅಂತ ತಿನ್ನೋದು, ಇದರಿಂದ ಆಮೇಲೆ ಜೆನೆಟಿಕಲಿ ಆಲ್ಸೋ ಇಂಡಿಯನ್ಸ್ ಜಾಸ್ತಿ ಪ್ರೋನ್ ಇದ್ದಾರೆ ಫಾರ್ ಡಯಾಬಿಟೀಸ್. ಸೊ ಇದೆಲ್ಲ ಕಾರಣದಿಂದ ಡಯಾಬಿಟೀಸ್ ಇಂಡಿಯಾ ಹ್ಯಾಸ್ ಬಿಕಮ್ ದ ಡಯಾಬಿಟೀಸ್ ಕ್ಯಾಪಿಟಲ್. ಸೊ ಡಯಾಬಿಟೀಸ್ ಹೇಗೆ, ಇಟ್ ಇಸ್ ಅ ಸಿಸ್ಟಮಿಕ್ ಡಿಸಾರ್ಡರ್ ಆರ್ ಇಟ್ ಇಸ್ ಕಾಲ್ಡ್ ಎಸ್ ಅ ಸ್ಮಾಲ್ ವೆಸಲ್ ಡಿಸೀಸ್. ಅಂದರೆ ಕಿಡ್ನಿನೂ ಅಫೆಕ್ಟ್ ಮಾಡಬಹುದು, ಹಾರ್ಟನ್ನು ಅಫೆಕ್ಟ್ ಮಾಡಬಹುದು, ಅದೇ ತರ ಕಣ್ಣಲ್ಲಿ ರೆಟಿನಾನ ಅಫೆಕ್ಟ್ ಮಾಡಬಹುದು. ಸೊ ರೆಟಿನಾ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಓಕೆ, ಸೊ ಅದರಲ್ಲಿನೂ ರಕ್ತನಾಳಿ ಇದ್ದೇ ಇರುತ್ತೆ. ಸೊ ಸ್ಮಾಲ್ ವೆಸಲ್ ಡಿಸೀಸ್ ಅಂದರೆ ಅದು ಸ್ಮಾಲ್ ವೆಸಲ್ನ ಅಫೆಕ್ಟ್ ಮಾಡಿ ಅದನ್ನು ಬ್ಲಾಕ್ ಮಾಡಿ ಅಥವಾ ಲೀಕೇಜ್ ಮಾಡಿ ಇದರಲ್ಲಿ ರೆಟಿನಾದಲ್ಲಿ ಇದನ್ನು ಮಾಡೋದು, ಡ್ಯಾಮೇಜ್ ಮಾಡೋದು ಅಥವಾ ರಕ್ತಸ್ರಾವ ಮಾಡೋದು ಅಥವಾ ರೆಟಿನಾ ಊದಿಕೊಳ್ಳೋದು, ಇದೆಲ್ಲ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಸೊ ಡಯಾಬಿಟೀಸ್ ಯಾರಿಗಿರುತ್ತೆ ಅವರು ದೇ ಶುಡ್ ಟೇಕ್ ಕೇರ್ ಆಫ್ ದೇರ್ ಐಸ್, ಅಂದರೆ ಕಣ್ಣಿನ ಅವರು ಕಾಳಜಿ ತಗೋಬೇಕು, ಮತ್ತು ಫ್ರೀಕ್ವೆಂಟ್ ಸ್ಕ್ರೀನಿಂಗ್ ಚೆಕಪ್, ಫಂಡಸ್, ಡೈಲೇಟೆಡ್ ಫಂಡಸ್ ಚೆಕಪ್ ಅಂತೀವಿ ನಾವು. ಸೊ ಅದನ್ನು ರೆಗ್ಯುಲರ್ಲಿ ನಿಮಗೆ ಪ್ರಾಬ್ಲಮ್ ಇರಲಿ ಬಿಡಲಿ, ಚೆನ್ನಾಗಿ ಕಾಣಲಿ ಅವ್ರ ಪ್ರಾಬ್ಲಮ್ ಇರಲಿ, ನೀವು ಚೆಕಪ್ ಸ್ಕ್ರೀನಿಂಗ್ ಮಾಡಿಸ್ಕೋತಾ ಇರಬೇಕು. ಇದು ಎಲ್ಲ ಫಿಸಿಷಿಯನ್ಸ್ ಕೂಡ, ಅಂದರೆ ಡಯಾಬಿಟಾಲಜಿಸ್ಟ್ ಕೂಡ ಇದನ್ನು ಸ್ಟ್ರೆಸ್ ಮಾಡಿ ಇದಕ್ಕೆ ಒತ್ತಡ ಹಾಕಿ ಪೇಷಂಟ್ಗಳಿಗೆ ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಆದ ಮೇಲೆ ಅವರು ಫಂಡಸ್ ಎಕ್ಸಾಮಿನೇಷನ್ ಫ್ರಮ್ ಆಫ್ಥಲ್ಮಾಲಜಿಸ್ಟ್ ಆರ್ ಬೆಟರ್ ರೆಟಿನಾ ಸ್ಪೆಷಲಿಸ್ಟ್ ಕಡೆಯಿಂದ ಮಾಡಿಸೋದು ಒಳ್ಳೇದು.
0: ಡಾಕ್ಟರ್ ಸರ್, ತಾವು ನೇತ್ರ ತಜ್ಞರು ಹಾಗೂ ರೆಟಿನಾ ಸರ್ಜನ್, ಅಂತ ಸಂದರ್ಭದಲ್ಲಿ ಡಯಾಬಿಟೀಸ್ ನಮ್ಮ ಭಾರತ ದೇಶದಲ್ಲಿ ಬರೇ ಒಂದು ಹಿರಿಯ ವಯಸ್ಸಿನವರಿಗೆ ಮಾತ್ರ ಅಲ್ಲ, ಚಿಕ್ಕ ಮಕ್ಕಳಿಗೂ ಆಗುತ್ತೆ, ಅಂತ ಸಂದರ್ಭದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಮಕ್ಕಳಲ್ಲಿಯೂ ಕಂಡು ಬರಬಹುದಾ?
1: ಬರಬಹುದು. ಅದು ನಾ ಹೇಳಿದ ಹಾಗೆ ಇಟ್ ಡಿಪೆಂಡ್ಸ್ ಆನ್ ಅದು ಎಷ್ಟು ದಿನದಿಂದ ಡಯಾಬಿಟೀಸ್ ಇದೆ, ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಆಮೇಲೆ ಕೋಮೋರ್ಬಿಡಿಟೀಸ್, ಹೈಪರ್ ಟೆನ್ಷನ್ನು, ಆಮೇಲೆ ಒಬೆಸಿಟಿ, ಎನಿಮಿಯಾ, ಕಿಡ್ನಿ ಪ್ರಾಬ್ಲಮ್ಮು, ಇದು ಇದ್ರೆ ಡಯಾಬಿಟಿಕ್ ರೆಟಿನೋಪತಿ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಯೂಶ್ವಲಿ ಏನಾಗುತ್ತೆ, ಟೈಪ್ 1 ಡಯಾಬಿಟೀಸ್ ಮಕ್ಕಳಲ್ಲಿರೋದು, ಟೈಪ್ 1 ಡಯಾಬಿಟೀಸ್, ಇದರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಒಂದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಬಹುದು, ಆದರೆ ಅದು ಬರೋ ಚಾನ್ಸ್ ಇದೆ. ಸೊ ವರ್ಷಕ್ಕೊಮ್ಮೆ ಸ್ಕ್ರೀನಿಂಗ್ ಆರ್ ಡೈಲೇಟೆಡ್ ಫಂಡಸ್ ಎಕ್ಸಾಮಿನೇಷನ್ನು ಟೈಪ್ 1 ಡಯಾಬಿಟಿಕ್ಸ್ ಮಕ್ಕಳಲ್ಲೂ ಇದ್ದರೆ ಅದನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು.
0: ಸ್ಕ್ರೀನಿಂಗ್ ಬಗ್ಗೆ ಹೇಳುವಾಗ ಒಂದು ಪ್ರಶ್ನೆ, ಡಯಾಬಿಟಿಕ್ ರೆಟಿನೋಪತಿಯನ್ನು ಪತ್ತೆ ಹಚ್ಚಲು ಯಾವ ರೀತಿಯ ಕಣ್ಣಿನ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಡಯಾಬಿಟಿಕ್ ರೆಟಿನೋಪತಿ ಕಂಡು ಹಿಡಿಯಲು ಬೇರೆ ಬೇರೆ ತರ ತಪಾಸಣೆ ಇದೆ. ಒಂದು ಬೇಸಿಕ್ ಅಂತಂದ್ರೆ ಡೈಲೇಟೆಡ್ ಫಂಡಸ್ ಎಕ್ಸಾಮಿನೇಷನ್, ಇದರಲ್ಲಿ ನಾವು ಒಂದು ಡ್ರಾಪ್ಸ್ ಹಾಕಿ ಕಣ್ಣಲ್ಲಿ ಒಂದು 1/2 ಗಂಟೆ ಆದ್ಮೇಲೆ ಒಂದು ಇನ್ಡೈರೆಕ್ಟ್ ಆಫ್ಥಲ್ಮೋಸ್ಕೋಪ್ ಅಂತ ಹೇಳಿ ಒಂದು ಇನ್ಸ್ಟ್ರೂಮೆಂಟ್ ಇಂದ ನಾವು ಕಣ್ಣು ಒಳಗಡೆ ಭಾಗ, ಅಂದ್ರೆ ರೆಟಿನಾ ಲೈಟ್ ಬಿಟ್ಟು ನಾವು ಚೆಕಪ್ ಮಾಡ್ತೇವೆ. ಒಂದು ಇದಾದ್ಮೇಲೆ ಬೇರೆ ಇನ್ವೆಸ್ಟಿಗೇಷನ್ಸ್ ಇರುತ್ತೆ, ರೆಟಿನಾದಲ್ಲಿ ಅಥವಾ ಮೆಕ್ಯುಲಾದಲ್ಲಿ ಏನರೆ ಸ್ವೆಲ್ಲಿಂಗ್ ಇದೆನಾ ಅಥವಾ ಅದು ಊದಿಕೊಂಡಿದೆನಾ, ಅದನ್ನು ಕಂಡು ಹಿಡಿಯಲು ಒಂದು OCT ಅಂತ ಒಂದು ಟೆಸ್ಟ್ ಇದೆ, ಅದನ್ನು ನಾವು ಮಾಡಬೇಕಾಗಬಹುದು. ಇದಾದ್ಮೇಲೆ ಒಮ್ಮೊಮ್ಮೆ ಕಣ್ಣಲ್ಲಿ ವಿಟ್ರಿಯಸ್ ಅಂತ ಇರುತ್ತೆ, ಜಲಿ ರೆಟಿನಾ ಮುಂದ್ಗಡೆ, ಅದರಲ್ಲಿ ಬ್ಲೀಡಿಂಗ್ ಆಗಿ ಪೂರಾ ರಕ್ತ ತುಂಬಿಕೊಂಡಿರಬಹುದು. ಸೊ ಅದು ಆ ಸಿಚುವೇಶನ್ ಅಲ್ಲಿ ನಾವು ಅಲ್ಟ್ರಾಸೌಂಡ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಆಮೇಲೆ ಒಮ್ಮೊಮ್ಮೆ ಈಗ ಹೆಂಗೆ ಹಾರ್ಟ್ಗೆ ಆಂಜಿಯೋಗ್ರಫಿ ಮಾಡ್ತಾರೆ, ಅದೇ ತರ ಒಂದು ಡೈ ಇಂಜೆಕ್ಟ್ ಮಾಡಿ ರೆಟಿನಾದಲ್ಲೂ ಒಂದು ಆಂಜಿಯೋಗ್ರಫಿ, ಫ್ಲೋರೋಸಿನ್ ಫಂಡಸ್ ಫ್ಲೋರೋಸಿನ್ ಆಂಜಿಯೋಗ್ರಫಿ ಅಂತ ಒಂದು ಟೆಸ್ಟ್ ಮಾಡಬಹುದು. ಸೊ ಈ ತರ ಬೇರೆ ಬೇರೆ ಟೆಸ್ಟ್ಗಳಿದೆ. ಅದು ಡಯಾಬಿಟಿಕ್ ರೆಟಿನೋಪತಿ ಯಾವ ಹಂತದಲ್ಲಿದೆ ಅದು ಬೇಸ್ಡ್ ಆನ್ ದಟ್ ಅದನ್ನ ನಾವು ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡ್ತೀವಿ.
0: ಸಾಮಾನ್ಯವಾಗಿ ಈಗಿನ ದಿನಗಳಲ್ಲಿ ಇಂಟರ್ನೆಟ್ ಮುಖಾಂತರ ಎಲ್ಲರಿಗೂ ಮಾಹಿತಿ ಒಂದು ಕ್ಲಿಕ್ ಅಲ್ಲಿ ಸಿಕ್ಕಿದೆ. ನೇತ್ರ ತಜ್ಞರು ನೀವು, ಡಯಾಬಿಟೀಸ್ ಇದ್ದವರಿಗೂ ಆ್ಯಂಡ್ ಇಲ್ದವರಿಗೂ, ಏನಾದರೂ ಕಣ್ಣಿನ ಸಮಸ್ಯೆ ಬಂದರೆ ಅವರು ಅದನ್ನು ಗೂಗಲ್ ಮಾಡ್ತಾರೆ, ತದನಂತರ ಆ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ವೈದ್ಯರಾದ ನೀವು ಈ ವಿಷಯದ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಸೆಲ್ಫ್ ಮೆಡಿಕೇಶನ್ ಮಾಡುವುದು ಸರಿಯಲ್ಲ. ಆಮೇಲೆ ಒಮ್ಮೊಮ್ಮೆ ಏನಾಗುತ್ತೆ, ಹಾಫ್ ನಾಲೆಜ್ ಇಸ್ ಡೇಂಜರಸ್ ಅಂತಾರೆ. ಸೊ ಆ ತರ ಒಮ್ಮೊಮ್ಮೆ ಏನಾಗುತ್ತೆ, ನೀವು ಎಲ್ಲ ಚಾಟ್ ಜಿಪಿಟಿ ಅಲ್ಲಿ ಗೂಗಲ್ ಅಲ್ಲಿ ಕೇಳಿ ಮಾಡ್ಲಿಕ್ಕೆ ಹೋದ್ರೆ ಇಟ್ ವಿಲ್ ಕಾಸ್ ಪರ್ಮನೆಂಟ್ ಡ್ಯಾಮೇಜ್ ಸಮ್ಟೈಮ್ಸ್. ಸೊ ಅದನ್ನು ಒಟ್ಟು ಮಾಡಬಾರ್ದು. ಆಮೇಲೆ ನಥಿಂಗ್ ಲೈಕ್ ಗೋಯಿಂಗ್ ಅಂಡ್ ಕನ್ಸಲ್ಟಿಂಗ್ ಯುವರ್ ನಿಯರೆಸ್ಟ್ ನೇತ್ರ ತಜ್ಞರು ಅವ್ರ ರೆಟಿನಾ ಸ್ಪೆಷಲಿಸ್ಟ್ ಅನ್ನು ಕನ್ಸಲ್ಟ್ ಮಾಡಬೇಕು. ಸೆಲ್ಫ್ ಮೆಡಿಕೇಶನ್ ಮಾಡೋದು ತುಂಬಾ ಹಾರ್ಮ್ಫುಲ್. ಅದು ಒಮ್ಮೊಮ್ಮೆ ನಿಮಗೆ ಅದು ಇಂಟರ್ಪ್ರಿಟೇಷನ್ ನಿಮ್ಗೆ ಗೊತ್ತಾಗಲ್ಲ, ಬಿಕಾಸ್ ಯು ಆರ್ ನಾಟ್ ಅ ಮೆಡಿಕಲ್ ಪರ್ಸನ್. ಅದ್ರದ್ದು ಈ ಟರ್ಮ್ಸ್ ನಿಮ್ಮ ಮೀನಿಂಗು ನಿಮ್ಗೆ ನೀವು ಮಿಸ್ ಇಂಟರ್ಪ್ರೇಟ್ ಮಾಡಬಹುದು. ಸೊ ಆದ ಕಾರಣ ನೀವು ಸೆಲ್ಫ್ ಮೆಡಿಕೇಶನ್ ಅವಾಯ್ಡ್ ಮಾಡಿ ನಿಯರೆಸ್ಟ್ ರೆಟಿನಾ ಆರ್ ಜನರಲ್ ಆಫ್ಥಾಲ್ಮೋಲಜಿಸ್ಟ್ ಗೆ ತೋರಿಸೋದು ಒಳ್ಳೆಯದು.
0: ಪ್ರಾರಂಭದಲ್ಲಿ ಹೈಪರ್ ಟೆನ್ಷನ್ ಅಥವಾ ರಕ್ತದೊತ್ತಡ, ಬಿ ಪಿ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾದರೆ ಡಯಾಬಿಟಿಕ್ ರೆಟಿನೋಪತಿ ಹೆಚ್ಚಾಗಬಹುದಾ?
1: ಹೌದು. ಸೊ ನಾ ಮುಂಚೆ ಹೇಳಿದ ಹಾಗೆ ಇವು ದೀಸ್ ಆರ್ ಕಾಲ್ಡ್ ಅಸ್ ಕೋಮೋರ್ಬಿಡಿಟೀಸ್.
0: ಯೆಸ್.
1: ಸೊ ಒಂದು ಸ್ಟೇಜ್ ಅಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇತ್ತು ಅಂತಂದ್ರೆ ಅರ್ಲಿ ಸ್ಟೇಜ್, ಮಿಡಲ್ ಸ್ಟೇಜ್, ಲೇಟ್ ಸ್ಟೇಜ್, ನಾನ್ ಪ್ರೊಲಿಫರೇಟಿವ್ ಅಂಡ್ ಪ್ರೊಲಿಫರೇಟಿವ್ ಅಂತ ಹೀಗೆ ಬೇರೆ ಬೇರೆ ಸ್ಟೇಜಸ್ ಬರುತ್ತೆ. ಸೊ ಇದು ನಿಮ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ದು ಸಕ್ಕರೆ ನಿಯಂತ್ರಣ. ದಟ್ ಈಸ್ ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಿಮ್ದು HbA1c ಲೆವೆಲ್, ನಿಮ್ 2-3 ಮಂತ್ಸ್ ಸಕ್ಕರೆ ನಿಯಂತ್ರಣ ಹೇಗಿದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ನಿಮ್ದು ಸಕ್ಕರೆ ನಿಯಂತ್ರಣ ಸರಿಯಾಗಿ ಇಲ್ಲದಿದ್ದರೆ, ಆಮೇಲೆ ನೀವು ಹೇಳಿದ ಹಾಗೆ ರಕ್ತದ ಒತ್ತಡ, ಹೈಪರ್ ಟೆನ್ಷನ್, ಆಮೇಲೆ ಎನಿಮಿಯಾ, ಒಮ್ಮೊಮ್ಮೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್, ಸೊ ಇವೆಲ್ಲ, ಆಮೇಲೆ ಒಬೆಸಿಟಿ, ಇವೆಲ್ಲ ಏನಾಗುತ್ತೆ, ಅದು ಇದ್ದದ ಸ್ಟೇಜ್ ಅನ್ನ ಇನ್ನ ಒಂದು ಸ್ವಲ್ಪ ಹದಿಗೆಡಿಸಬಹುದು.
0: ನಿಜ.
1: ಓಕೆ. ಸೊ ಆದ ಕಾರಣ ಇವು ಎಲ್ಲದಕ್ಕೂ ಆನ್ಸರ್ ಅಂದ್ರೆ ರೆಗ್ಯುಲರ್ ಮೆಟಿಕ್ಯುಲಸ್. ಮೆಟಿಕ್ಯುಲಸ್ ಅಂದ್ರೆ ಚೆನ್ನಾಗಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು. ಅಂದ್ರೆ ನಮ್ಗೆ ಅದು ಅರ್ಲಿ ಸ್ಟೇಜ್ ಅಲ್ಲೇ ನಾವು ಅದನ್ನು ಪಿಕಪ್ ಮಾಡಿ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ಕೊಡಬಹುದು.
0: ಡಾಕ್ಟರ್ ಸರ್, ತಾವು ತಮ್ಮ ಉತ್ತರದಲ್ಲಿ HbA1c ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು? ವಾಟ್ ಇಸ್ HbA1c?
1: HbA1c ಅನ್ನೋ ಟೆಸ್ಟ್ ಇಟ್ ಇಸ್ ಅ ವೆರಿ ಸಿಂಪಲ್ ಟೆಸ್ಟ್, ಎಲ್ಲ ಡಯಾಬಿಟಿಕ್ಸ್ ಸಿಗಿದು ಗೊತ್ತೇ ಇರುತ್ತೆ. ಸೊ ಅದು ನಿಮ್ಮ ಟ್ರೀಟಿಂಗ್ ಡಯಾಬಿಟಾಲಜಿಸ್ಟ್ ರೆಗ್ಯುಲರ್ಲಿ ಮಾಡಿಸ್ತಾ ಇರುತ್ತಾರೆ. ಇದೇನಾಗುತ್ತೆ, 2-3 ಮಂತ್ಸ್ ನಿಮ್ಮ ಸಕ್ಕರೆ ಕಂಟ್ರೋಲ್ ಹೇಗಿದೆ ಅಂತ ಅನ್ನೋದು ಒಂದು ಮೆಷರ್. ಅದು ಇಟ್ ಇಸ್ ಅ ಸೈನ್ ಆಫ್ ಯುವರ್ ಗುಡ್ ಕಂಟ್ರೋಲ್ ಆಫ್ ಬ್ಯಾಡ್ ಕಂಟ್ರೋಲ್ ಆಫ್ ಯುವರ್ ಶುಗರ್ ನಿಮ್ಮ ಲಾಸ್ಟ್ 2-3 ಮಂತ್ಸ್. ಸೊ ಈಗ ಒಂದು ದಿವಸ ನಂದು ಶುಗರ್ ಕಂಟ್ರೋಲ್ ಇದೆ ಅಂತ ನೀವು ಎಕ್ದಮ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಡಯಾಬಿಟಿಕ್ ರೆಟಿನೋಪತಿ ರಿವರ್ಸಿಬಲ್ ಆಗಲ್ಲ. ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಇಸ್ ಅ ಇರಿವರ್ಸಿಬಲ್ ಸಿಚುವೇಶನ್. ಸೊ ಇದರಲ್ಲಿ ನಿಮ್ಮ ಪ್ರೊಲಾಂಗ್ಡ್ ಕಂಟ್ರೋಲ್ ಅಂದ್ರೆ ತುಂಬಾ ದಿನ ನೀವು ಶುಗರ್ ಕಂಟ್ರೋಲ್ ಮಾಡೋದು ಒಳ್ಳೆಯದು. ಸೊ HbA1c ದಿಂದ ನಿಮಗೆ ನಿಮ್ಮ HbA1c ನಾರ್ಮಲ್ 6.5 ಆರ್ ಲೆಸ್ ದೆನ್ 7 ಇರಬೇಕು. ಸೊ ಅದು 8 ಇತ್ತು, 9 ಇತ್ತು, 10 ಇತ್ತು ಅಂತಂದ್ರೆ ನೀವು ಒಂದ್ ದಿವಸ ಶುಗರ್ ಕಂಟ್ರೋಲ್ ಮಾಡಿ ಯೂಸ್ ಇಲ್ಲ. ಸೊ ಅದಕ್ಕೆ HbA1c ಲೆವೆಲ್ಸ್ ಅನ್ನ ನೀವು ಮಾನಿಟರ್ ಮಾಡ್ಕೋತಾ ಇರಬೇಕು. ಆಮೇಲೆ ಅದು ಜಾಸ್ತಿ ಆಯಿತು ಅಂತಂದ್ರೆ ಅವಾಗ ರೆಟಿನಾ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಡಾಕ್ಟರ್ ಸರ್, ಕಂಟ್ರೋಲ್ ಬಗ್ಗೆ ತಾವು ಹೇಳಿದ್ರಿ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಿದ್ರೆ ಡಯಾಬಿಟಿಕ್ ರೆಟ್ನೋಪತಿ ತಡೆಗಟ್ಟಬಹುದಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಿದ್ರೆ ನೀವು ತುಂಬಾ ಮಟ್ಟಕ್ಕೆ ಅದನ್ನ ಸ್ಕ್ರೀನಿಂಗ್ಲೆ ಇದನ್ನ ಮಾಡಿ ಕಂಟ್ರೋಲ್ ಮಾಡಬಹುದು. ಆ ಸ್ಟೇಜಸ್ ಅನ್ನ ನೀವು ಸ್ಟಾಪ್ ಮಾಡಬಹುದು, ಮುಂದಿನ ಸ್ಟೇಜ್ ಹೋಗೋದನ್ನ ಸ್ಟಾಪ್ ಮಾಡಬಹುದು. ಅಂದ್ರೆ ಅದು ನಾನ್ ಪ್ರೊಲಿಫರೇಟಿವ್ ಅರ್ಲಿ ಸ್ಟೇಜ್ ಅಲ್ಲಿ ಇತ್ತಂದ್ರೆ ಅದನ್ನ ಅರ್ಲಿ ಸ್ಟೇಜ್ ಅಲ್ಲೇ ನಾವು ತಡೆಗಟ್ಟಬಹುದು. ಅರ್ಲಿ ಸ್ಟೇಜ್ ದಿಂದ ಲೇಟ್ ಸ್ಟೇಜ್ ಹೋದ್ರೆ ಕಣ್ಣಿನ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಕಣ್ಣೊಳಗಡೆ ಏಕದಮ್ ರಕ್ತಸ್ರಾವ ಆಗುವುದು, ಮೆಕ್ಯುಲಾ ಊದಿಕೊಳ್ಳುವುದು. ಸೊ ಇವೆಲ್ಲ ಪ್ರಾಬ್ಲಮ್ ಅನ್ನ ನಾವು ತಡೆಗಟ್ಟಲಿಕ್ಕೆ ಶುಗರ್ ಕಂಟ್ರೋಲ್ ಮಾಡಿ ಅಥವಾ ಸಕ್ಕರೆ ನಿಯಂತ್ರಣ ಮಾಡಿದರೆ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಅ ಪಾಸಿಟಿವ್ ಇಫೆಕ್ಟ್.
1: ಡಾಕ್ಟರ್ ಸರ್, ಈಗ ಕಣ್ಣಿಗೆ ನೀಡುವ ಇಂಜೆಕ್ಷನ್ಗಳು ಯಾವುವು, ಯಾವ ಸಂದರ್ಭಗಳಲ್ಲಿ ಅಗತ್ಯವಾಗುವೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಓಕೆ, ಒಂದು ಟ್ರೀಟ್ಮೆಂಟ್ ಲೈನ್ ಅಂದ್ರೆ ಕಣ್ಣೊಳಗಡೆ ನಾವು ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ಅಂತ ನಾವು ಕೊಡ್ತೇವೆ. ಸೊ ಅದು ಬೇರೆ ಬೇರೆ ತರ ಇಂಜೆಕ್ಷನ್ಸ್ ಬರ್ತವೆ. ಒಂದು ಸ್ಟೀರಾಯ್ಡ್ ಇಂಜೆಕ್ಷನ್ ಅಂತ ಬರುತ್ತೆ, ಒಂದು ಆಂಟಿ ವೆಜಫ್ ಇಂಜೆಕ್ಷನ್ ಅಂತ ಬರುತ್ತೆ. ಸೊ ಈ ತರ ಬೇರೆ ಬೇರೆ ಇಂಜೆಕ್ಷನ್ಸ್ ಗಳು ಕಣ್ಣೊಳಗಡೆ ಬರ್ತವೆ. ಸೊ ಇದು ಯಾವಾಗ ಕೊಡ್ತೀವಿ ನಾವು ಅಂತಂದ್ರೆ, ಅದು ಕಣ್ಣಿನ ರೆಟಿನಾದ ಸೆಂಟರ್ ಭಾಗ ಮೆಕ್ಯುಲಾದಲ್ಲಿ ಸ್ವೆಲ್ಲಿಂಗ್ ಇತ್ತಂದ್ರೆ, ಅದು ಊದಿಕೊಂಡಿತ್ತಂದ್ರೆ, ಅಥವಾ ಕಣ್ಣೊಳಗಡೆ ಹೊಸ ರಕ್ತನಳಿ ಬಂದಿದ್ದರೆ, ನ್ಯೂ ವೆಸ್ಕುಲರೈಸೇಷನ್ ಅಂತೀವಿ ನಾವು. ಸೊ ನ್ಯೂ ವೆಸ್ಕುಲ್ ಆಸ್ ನಾ ಹೇಳಿದ ಹಾಗೆ ನ್ಯೂ ವೆಸಲ್ಸ್, ಇವು ಹೊಸ ಬ್ಲಡ್ ವೆಸಲ್ಸ್ ದುರ್ಬಲವಾಗಿರುತ್ತವೆ, ವೀಕ್ ಇರುತ್ತೆ, ಫ್ರೆಜೈಲ್ ಇರುತ್ತೆ. ಸೊ ಅವು ಈಸಿಲಿ ಬ್ಲೀಡ್ ಆಗ್ತವೆ. ಸೊ ಈ ನ್ಯೂ ಬ್ಲಡ್ ವೆಸಲ್ಸ್ ಅನ್ನ ನಾವು ತಡೆಗಟ್ಟಲಿಕ್ಕೆ ಕಣ್ಣೊಳಗಡೆ ಈ ಆಂಟಿ ವೆಜಫ್ ಇಂಜೆಕ್ಷನ್ಸ್ ಅಂತ ಕೊಡ್ತೀವಿ. ಸೊ ಈ ಆಂಟಿ ವೆಜಫ್ ಬೇರೆ ಬೇರೆ ತರ ಆಂಟಿ ವೆಜಫ್ ಇಂಜೆಕ್ಷನ್ಸ್ ಬರ್ತವೆ, ಅವೆಲ್ಲ ನಾವು ಕೊಡಬಹುದು. ಸೊ ಇದು ಮೇನ್ ಆಂಟಿ ವೆಜಫ್ ಇಂಜೆಕ್ಷನ್ಸ್ ಯೂಸ್ ಮಾಡೋದು ಹೆಲ್ಪ್ ಆಗುತ್ತೆ ಡಯಾಬಿಟಿಕ್ ರೆಟ್ನೋ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಡಯಾಬಿಟಿಕ್ ರೆಟ್ನೋಪತಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, KLE ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯ ನೇತ್ರ ತಜ್ಞರು ಹಾಗೂ ರೆಟಿನಾ ಸರ್ಜನ್ ಆದ ಡಾಕ್ಟರ್ ವಿಶಾಲ್ ಕಾಕಣ್ಕಿ ಅವರು. ಕಾರ್ಯಕ್ರಮದಲ್ಲಿ ಸರ್, ಈಗ ಲೇಸರ್ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಮಾತನಾಡೋಣ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಓಕೆ, ಕೆಲವು ಮುಂದುವರಿದ ಹಂತಗಳಲ್ಲಿ ವಿಶೇಷವಾಗಿ ರೆಟಿನಾದಲ್ಲಿ ಅಸಹಜ ಹೊಸ ರಕ್ತನಾಳಗಳು ಬೆಳವಣಿಗೆ ಇದ್ದಾಗ ಲೇಸರ್ ಚಿಕಿತ್ಸೆ ಅಂದ್ರೆ ನಾವು ಪ್ಯಾನ್ ರೆಟೈನಲ್ ಫೋಟೋಕೋಗುಲೇಷನ್ ಅಂತೀವಿ, PRP ಅಂತ. ಅಂದ್ರೆ ಎರಡು ಮೂರು ಸಲ ಬಂದು, ಒಂದು ಐದು ದಿವಸ ಗ್ಯಾಪ್ ಅಥವಾ ಏಳು ದಿವಸ ಗ್ಯಾಪ್ ಅಲ್ಲಿ ಒಂದ್ ಎರಡು ಮೂರು ಸಲ ಬಂದು ಇದನ್ನ ಲೇಸರ್ ಅಂದ್ರೆ ಕಣ್ಣೊಳಗಡೆ ಲೇಸರ್ ಲೈಟ್ ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಕೆಲವು ಸಂದರ್ಭಗಳಲ್ಲಿ ಮೆಕ್ಯುಲಾ ಭಾಗದಲ್ಲಿ ಅಂದ್ರೆ ರೆಟಿನಾ ಸೆಂಟರ್ ಭಾಗದಲ್ಲೂ ಕೂಡ ನಾವು ಲೇಸರ್ ಮಾಡಬೇಕಾಗಬಹುದು. ಇದರಿಂದ ರೆಟಿನಾ ಸೆಂಟರ್ದಲ್ಲಿರೋ ಸ್ವೆಲ್ಲಿಂಗ್ ಅನ್ನು ನಾವು ಕಡಿಮೆ ಮಾಡಬಹುದು, ಆಮೇಲೆ ಹೊಸ ರಕ್ತನಳಿಗಳನ್ನು ತಡೆಗಟ್ಟಬಹುದು.
1: ಡಾಕ್ಟರ್ ಸರ್, ಈ ಡಯಾಬಿಟಿಕ್ ರೆಟ್ನೋಪತಿಯಿಂದ ದೃಷ್ಟಿ ಕಮ್ಮಿ ಆಗಿರುತ್ತೆ, ಚಿಕಿತ್ಸೆಯಿಂದ ದೃಷ್ಟಿ ಮತ್ತೆ ವಾಪಸ್ ನಾರ್ಮಲ್ ಆಗಬಹುದಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಇದು ಹಾನಿಯ ಕಾರಣ ಮತ್ತು ಅದರ ಹಂತವನ್ನು ಅವಲಂಬಿಸಿರುತ್ತದೆ. ಕೆಲವರಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಿದರೆ ದೃಷ್ಟಿ ಸುಧಾರಿಸಬಹುದು ಅಥವಾ ಮತ್ತಷ್ಟು ಹದಗೆಡುವುದನ್ನು ನಾವು ತಡೆಯಬಹುದು. ಆದರೆ ರೆಟಿನಾದಲ್ಲಿ ಶಾಶ್ವತ ಹಾನಿಯಾಗಿದ್ದರೆ ಸಂಪೂರ್ಣ ದೃಷ್ಟಿ ಮರಳುವುದು ಸಾಧ್ಯವಾಗದೇ ಇರಬಹುದು. ಅಂದ್ರೆ ಸ್ಕಾರಿಂಗ್ ಅಂತೀವಿ ನಾವು. ಒಮ್ಮೆ ಏನಾಗುತ್ತೆ, ಕ್ಯುಲಾದಲ್ಲಿ ಫೈಬ್ರಸ್ ಟಿಶ್ಯೂ ಆಗಿ ಅದು ಸ್ಕಾರ್ ಆಗಿಬಿಡುತ್ತೆ. ಸೊ ಇಂಥ ಸಮಯದಲ್ಲಿ ದೃಷ್ಟಿ ಇಂಪ್ರೂವ್ಮೆಂಟ್ ಚಾನ್ಸಸ್ ಒಂದ್ ಸ್ವಲ್ಪ ಕಡಿಮೆ. ಆಮೇಲೆ ಆ ಸ್ಕಾರ್ ಆಗೋದ್ರಿಂದ ರೆಟಿನಾ ತನ್ನ ಜಗದಿಂದ ಸರಿಯುವುದು, ಅದಕ್ಕೆ ಡಿಟ್ಯಾಚ್ಮೆಂಟ್ ಅಂತೀವಿ, ಬೇರ್ಪಡೆ ಆಗುವುದು ಅಥವಾ ತನ್ನ ಜಗದಿಂದ ಸರಿಯುವುದು, ಈ ತರ ಆದರೆ ರೆಟಿನಾ ವೀಕ್ ಆಗಿಬಿಡುತ್ತೆ ಪರ್ಮನೆಂಟ್ಲಿ, ಮತ್ತು ದೃಷ್ಟಿ ಇಂಪ್ರೂವ್ಮೆಂಟ್ ಚಾನ್ಸಸ್ ಒಂದ್ ಸ್ವಲ್ಪ ಕಡಿಮೆ. ಆದ್ದರಿಂದ ಆರಂಭಿಕ ಪತ್ತೆ ಅತ್ಯಂತ ಮುಖ್ಯ.
1: ಡಾಕ್ಟರ್ ಸರ್, ಐ ಕೇರ್ ಬಗ್ಗೆ ಮಾತನಾಡುವಾಗ ಎಲ್ಲರೂ ಸಾಮಾನ್ಯವಾಗಿ ಕಣ್ಣಿಗೆ ಏನಾದರೂ ಆದರೆ ಒಂದು ಪ್ರಾಕ್ಟೀಸ್ ಮಾಡ್ತಾರೆ, ವಿಚ್ ಇಸ್ ಕಣ್ಣಿಗೆ ನೀರು ಗೊಜ್ಜಿಕೊಳ್ಳೋದು. ನೇತ್ರ ತಜ್ಞರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ವಿತ್ ರೆಸ್ಪೆಕ್ಟ್ ಟು ದಾಟ್?
2: ಕಣ್ಣಿಗೆ ನೀರು ಗೊಜ್ಜಿಕೊಳ್ಳೋದು ಅಂತಂದ್ರೆ ಏನಾದ್ರೂ ಕಣ್ಣಲ್ಲಿ ಹೋದ್ರೆ, ಓಕೆ, ಏನ್ರೆ ಫಾರಿನ್ ಬಾಡಿ ಏನ್ರೆ ಹೋದ್ರೆ, ನೀವು ಬೈಕ್ ಅಲ್ಲಿ ಹೋಗ್ತಾ ಇರ್ತೀರ, ಕಣ್ಣಲ್ಲಿ ಏನ್ರೆ ಡಸ್ಟ್ ಹೋದ್ರೆ, ಆ ಟೈಮಲ್ಲಿ ಸ್ವಚ್ಛ ಕ್ಲೀನ್ ವಾಟರ್, ರನ್ನಿಂಗ್ ವಾಟರ್ ಆರ್ ಡ್ರಿಂಕಿಂಗ್ ವಾಟರ್, ನಿಮ್ಮ ಬಾಟಲ್ ಅಲ್ಲಿ ಡ್ರಿಂಕಿಂಗ್ ವಾಟರ್ ಇದ್ರೆ ಅದು ಪಾಮ್ ಅಲ್ಲಿ ನಿಮ್ಮ ಮುಷ್ಟಿಯಲ್ಲಿ ಹಿಡಿದು ಅದನ್ನ ನೀವು ವಾಶ್ ಮಾಡ್ಕೋಬಹುದು ರನ್ನಿಂಗ್ ವಾಟರ್ ದಿಂದ. ಆದ್ರೆ ಅಂದ್ರೂ ನಿಮಗೆ ಅದು ಚುಚ್ಚೋದು, ಆಮೇಲೆ ಪ್ರಿಕ್ಕಿಂಗು, ಆಮೇಲೆ ಇರಿಟೇಷನ್ ಕಂಟಿನ್ಯೂ ಆದ್ರೆ ಕಣ್ಣು ರಬ್ ಮಾಡಲಾರ್ದೆ, ಕಣ್ಣು ತಿಕ್ಕೊಳ್ಳಾರ್ದೆ ಇಮಿಡಿಯೇಟ್ಲಿ ಆಫ್ಥಲ್ಮೋಲಜಿಸ್ಟ್ ಹೋಗಿ ತೋರಿಸಿ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು.
1: ಸಾಮಾನ್ಯವಾಗಿ ಈ ಒಂದು ಪ್ರಾಕ್ಟೀಸ್ ಜನರು ಪ್ರತಿ ಮುಂಜಾನೆ ಮಾಡ್ತಾರೆ, ಬಹಳ ಫೋರ್ಸ್ ನಿಂದ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಸಮಸ್ಯೆ ಆಗಬಹುದಾ?
2: ಯೂಶಲಿ ಬಹಳ ತುಂಬಾ ಫೋರ್ಸ್ ಇಂದ ಮಾಡೋದ್ರಿಂದ ಒಮ್ಮೊಮ್ಮೆ ಏನಾಗುತ್ತೆ, ಇವು ಕಂಜಂಕ್ಟೈವಾದಲ್ಲಿ ಸಣ್ಣ ಸಣ್ಣ ರಕ್ತನಾಳಿಗಳು ಇರ್ತವೆ, ಅವು ಬರ್ಸ್ಟ್ ಆಗಿ ಅಥವಾ ಅವು ಇದು ಆಗಿ ರಕ್ತಸ್ರಾವ ಆಗೋ ಚಾನ್ಸ್ ಇರುತ್ತೆ. ಎಸ್ಪೆಷಲಿ ಇದು ಹೈಪರ್ ಟೆನ್ಷನ್ ಅಲ್ಲಿ ಅಥವಾ ತುಂಬಾ ಕೆಮ್ಮಿದರೆ, ಜೋರ ಕಂಟಿನ್ಯೂಸ್ ಕೆಮ್ಮಿದ್ರೆ ಟಿ ಬಿ ಪೇಷಂಟು, ಇವರಲ್ಲಿ ಏನಾಗುತ್ತೆ ಕಂಜಂಕ್ಟೈವ ವೆಸಲ್ಸ್ ಈಸಿಲಿ ಬ್ಲೀಡ್ ಆಗಿ ಕಣ್ಣು ಕೆಂಪಾಗುವುದು, ಏಕದಮ್ ರಕ್ತಸ್ರಾವ ಆಗುವುದು, ಆಮೇಲೆ ರೆಟಿನಾ ಭಾಗದಲ್ಲೂ ಕೂಡ ತುಂಬಾ ನಿಮ್ಗೆ ಕೆಮ್ಮಿತ್ತು ಸಿಕ್ಕಾಪಟ್ಟೆ, ಇದು ಅದಕ್ಕೆ ವಾಲ್ಸಲ್ವಾ ರೆಟಿನೋಪತಿ ಅಂತೀವಿ.
1: ಸೊ
2: ಅದರಲ್ಲೂ ಕೂಡ ರಕ್ತಸ್ರಾವ ಆಗಿ ಏಕದಮ್ ಕಾಣಿಸೋದು ಕಡಿಮೆ ಆಗೋ ಚಾನ್ಸಸ್ಸು ಇರುತ್ತೆ.
1: ಆಹಾರ ಮತ್ತು ವ್ಯಾಯಾಮದ ಬಗ್ಗೆ ಮಾತನಾಡೋಣ ವಿತ್ ರೆಸ್ಪೆಕ್ಟ್ ಟು ಡಯಾಬಿಟಿಕ್ ರೆಟಿನೋಪತಿ.
2: ಡಯಟು ಮತ್ತು ವ್ಯಾಯಾಮ, ಸೊ ಇವು ಡೈರೆಕ್ಟ್ ಲಿಂಕು ಹೈಪರ್ ಟೆನ್ಷನ್ನು ಮತ್ತು ಒಬೆಸಿಟಿಗಿದೆ. ನಾ ಮುಂಚೆ ಹೇಳಿದ ಹಾಗೆ ಡಯಾಬಿಟಿಕ್ ರೆಟಿನೋಪತಿ ಈ ಕೋಮಾರ್ಬಿಡ್ ಹೈಪರ್ ಟೆನ್ಷನ್ ಮತ್ತು ಒಬೆಸಿಟಿಗೆ ತುಂಬಾ ಲಿಂಕ್ ಇದೆ. ಸೊ ನಿಮ್ದು ಒಳ್ಳೆ ಆಹಾರ, ಸಾತ್ವಿಕ ಆಹಾರ, ಆಮೇಲೆ ನಾನ್ ಫ್ಯಾಟಿ ಫುಡ್ಸ್ ಮತ್ತು ನಿಮ್ದು ಆಕ್ಟಿವ್ ಲೈಫ್ ಅಂದರೆ ವಾಕಿಂಗು ಅಥವಾ ಸಮ್ ಸ್ಪೋರ್ಟ್ಸು ಅಥವಾ ನೀವೇನು ಜಿಮ್ ಮಾಡ್ತಿದ್ರೆ ಜಿಮ್ಮು, ಸಮ್ ಎಕ್ಸಸೈಸ್ ಆರ್ ಆಕ್ಟಿವಿಟಿ ಡೈಲಿ ಫಾರ್ ಅಬೌಟ್ ಹಾಫ್ ಅನ್ ಅವರ್ ಟು ಒನ್ ಅವರ್, ಡೆಫಿನೆಟ್ಲಿ ನಿಮ್ಮ ರಕ್ತದ ಒತ್ತಡ, ಹೈಪರ್ ಟೆನ್ಷನ್ ಮತ್ತು ಒಬೆಸಿಟಿನ ಕಡಿಮೆ ಮಾಡುತ್ತೆ. ಸೊ ಇದು ಡಯಾಬಿಟಿಕ್ ರೆಟಿನೋಪತಿ ಮೇಲೂ ಪಾಸಿಟಿವ್ ಇಫೆಕ್ಟ್ ಹಾಕಿ ಅದನ್ನು ತಡೆಗಟ್ಟಲು ಹೆಲ್ಪ್ ಮಾಡುತ್ತೆ.
1: ಡಯಾಬಿಟಿಸ್ ಇರುವವರು ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಯಾವ ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಬಹುದು ಅದರ ಬಗ್ಗೆ ತಿಳಿಸಿ.
2: ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ನೀವು ಹೇಳಿದ್ದು, ಜೀವನ ಶೈಲಿ ಅಂತಂದರೆ ನೀವು ಸಾತ್ವಿಕ ಆಹಾರ ಒಂದು, ಆಮೇಲೆ ಧೂಮ್ರಪಾನ ಮಾಡಬಾರದು. ನೆಕ್ಸ್ಟ್ ನೀವು ಡಯಾಬಿಟಿಸ್ ಡಯಾಗ್ನೋಸ್ ಆಗಿದ್ರೆ ಫ್ರೀಕ್ವೆಂಟ್ ಸ್ಕ್ರೀನಿಂಗ್ ಫಂಡಸ್ ಎಕ್ಸಾಮಿನೇಷನ್ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಮಾಡಿಸ್ತಾ ಇರಬೇಕು. ಆಮೇಲೆ ನಿಮ್ಗೆ ಯಾವುದೇ ಕೋಮೋರ್ಬಿಡಿಟೀಸ್ ಇದ್ರೆ, ಹೈಪರ್ ಟೆನ್ಷನ್ನು ಅಥವಾ ಒಬೆಸಿಟಿ, ಅದನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡು ನೀವು ಎಕ್ಸಸೈಸು, ವಾಕಿಂಗು, ಆಮೇಲೆ ಒಳ್ಳೆ ಸ್ಟ್ರೆಸ್ ಫ್ರೀ ಲೈಫ್. ಸೊ ಸ್ಟ್ರೆಸ್ ಫ್ರೀ ಲೈಫ್ ಅದು ಹೇಳಿದಷ್ಟು ಸರಳ ಅಲ್ಲ
1: ನಿಜ.
2: ಸೊ ಅದಕ್ಕೆ ನೀವು ಅದರ ಮೇಲೆ ವರ್ಕ್ ಮಾಡಿ, ನೀವು ಯು ಶುಡ್ ನೀವು ಸ್ಟ್ರೆಸ್ ಆಗಲಾರದ ಹಾಗೆ ನೀವು ಧ್ಯಾನ, ಮೆಡಿಟೇಷನ್ನು, ಬ್ರೀದಿಂಗ್ ಎಕ್ಸಸೈಸಸ್ಸು ಇವೆಲ್ಲ ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ಡೈರೆಕ್ಟ್ಲಿ ಪರೋಕ್ಷವಾಗಿ ಇದು ಡಯಾಬಿಟಿಕ್ ರೆಟಿನೋಪತಿಯನ್ನು ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಪ್ರೆಗ್ನೆಂಟ್ ವುಮನ್ ಬಗ್ಗೆ ಮಾತನಾಡೋಣ. ವಿತ್ ರೆಸ್ಪೆಕ್ಟ್ ಟು ಪ್ರೆಗ್ನೆಂಟ್ ವುಮೆನ್, ಗರ್ಭಾವಸ್ಥೆಯಲ್ಲಿ ಡಯಾಬಿಟೀಸ್ ಇರುವ ಮಹಿಳೆಯರು ಕಣ್ಣಿನ ತಪಾಸಣೆಗೆ ವಿಶೇಷ ಗಮನ ನೀಡಬೇಕೇ? ಅದರ ಬಗ್ಗೆ ತಿಳಿಸಿ.
2: ಹೌದು, ಹೀಗೆ ಗರ್ಭಾವಸ್ಥೆ ಆಗೋ ಟೈಮಲ್ಲಿ ಅಥವಾ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಡಯಾಬಿಟೀಸ್ ಇದ್ದರೆ ಡಯಾಬಿಟಿಕ್ ರೆಟಿನೋಪತಿ ಒಮ್ಮೊಮ್ಮೆ ಬಂದು ಅದು ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಡಯಾಬಿಟೀಸ್ ಅಂತಾರೆ ಅದಕ್ಕೆ. ಆಮೇಲೆ ಅದು ಇದರಲ್ಲೂ ಡಯಾಬಿಟಿಕ್ ರೆಟಿನೋಪತಿ ಇದು ಆಗಿ ಅವರಿಗೆ ಕಣ್ಣಲ್ಲಿ ದೃಷ್ಟಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಒಮ್ಮೊಮ್ಮೆ ಪ್ರೆಗ್ನೆನ್ಸಿಯಿಂದ ಡಯಾಬಿಟೀಸು ವರ್ಸನ್ ಆಗುತ್ತೆ. ಸೊ ಈ ಕಾರಣದಲ್ಲಿ ಡಯಾಬಿಟಿಕ್ ಇದ್ದ ಮಹಿಳೆ ಪ್ರೆಗ್ನೆಂಟ್ ಆಗುವುದು ಅಥವಾ ಪ್ರೆಗ್ನೆನ್ಸಿ ಆದ ಮೇಲೆ ಡಯಾಬಿಟೀಸ್ ಬರುವುದು, ಇವು ಎರಡೂ ಇದ್ದಾಗೆ, ಸಿಚುವೇಶನ್ ಇದ್ದಾಗೆ ದ ಟ್ರೀಟಿಂಗ್ ಗೈನಕಾಲಜಿಸ್ಟ್ ಅಂಡ್ ಆಬ್ಸ್ಟೆಟ್ರಿಷಿಯನ್, ಹೆರಿಗೆ ತಜ್ಞರು ಫಂಡಸ್ ಎಕ್ಸಾಮಿನೇಷನ್ ಸ್ಕ್ರೀನಿಂಗ್ ರೆಟಿನಾ ಸ್ಕ್ರೀನಿಂಗ್ ಮಾಡಿಸೋದು ಒಳ್ಳೆಯದು.
1: ಬಹಳ ಮುಖ್ಯವಾಗಿ ಮಿತ್ಸ್ ಅನ್ನು ಮಾತನಾಡೋಣ, ತಪ್ಪು ಕಲ್ಪನೆ ವಿತ್ ರೆಸ್ಪೆಕ್ಟ್ ಟು ಡಯಾಬಿಟಿಕ್ ರೆಟಿನೋಪತಿ. ವೈದ್ಯರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳೆಂದರೆ, ನನ್ನ ದೃಷ್ಟಿ ಚೆನ್ನಾಗಿದೆ, ನನಗೆ ರೆಟಿನೋಪತಿ ಇಲ್ಲ, ಕಣ್ಣಿಗೆ ನೋವು ಇಲ್ಲ ಎಂದರೆ ಕಣ್ಣು ಆರೋಗ್ಯವಾಗಿದೆ, ಸಕ್ಕರೆ ಒಮ್ಮೆ ನಿಯಂತ್ರಣದಲ್ಲಿದ್ದರೆ ಸಾಕು, ಡಯಾಬಿಟೀಸ್ನಿಂದ ಕಣ್ಣಿನ ದೃಷ್ಟಿ ಹೋದರೆ ಏನೂ ಮಾಡಲು ಸಾಧ್ಯವಿಲ್ಲ. ಇವು ಕಾಮನ್ ಮಿತ್ಗಳು, ಇವು ಸರಿಯಲ್ಲ. ಆರಂಭಿಕ ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆ ಬಹಳಷ್ಟು ದೃಷ್ಟಿ ಹಾನಿಯನ್ನು ತಡೆಯಲು ಸಹಾಯ ಮಾಡಬಹುದು.
1: ಇವತ್ತಿನ ಈ ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಈಗ ಬಹಳ ಮುಖ್ಯವಾಗಿ ಡಯಾಬಿಟಿಸ್ ಇರುವವರು ಕಣ್ಣಿನಲ್ಲಿ ಯಾವ ಲಕ್ಷಣ ಕಂಡು ಬಂದಾಗ ತಕ್ಷಣ ನೇತ್ರ ತಜ್ಞರನ್ನ ಭೇಟಿಯಾಗಬೇಕು, ಅದರ ಬಗ್ಗೆ ಒಂದು ಸ್ವಲ್ಪ.
2: ದೃಷ್ಟಿ ಹಠಾತ್ ಕಡಿಮೆಯಾದರೆ ಅಂದ್ರೆ ಸಡನ್ ಲಾಸ್ ಆಫ್ ವಿಷನ್
1: ಅಂತೀವಿ,
2: ಕಣ್ಣಿನ ಮುಂದೆ ಹೆಚ್ಚಿನ ಕಪ್ಪು ಚುಕ್ಕೆಗಳು ಅಥವಾ ಹಾರುವ ವಸ್ತುಗಳು ಕಾಣಿಸುವುದು, ಇದಕ್ಕೆ ಫ್ಲೋಟರ್ಸ್ ಅಂತ. ಬೆಳಕಿನ ಮಿಂಚುಗಳು ಫ್ಲಾಶಸ್ ಆಫ್ ಲೈಟ್ ಕಾಣಿಸುವುದು, ಪರದೆಯಂತೆ ಕರ್ಟನ್ ಫಾಲಿಂಗ್ ಓಕೆ ಕಣ್ಣು ಮುಂದೆ ಬಂದರೆ ಪರದೆಯಂತೆ ಸೈಡಿಗೆ ಅಥವಾ ಕಣ್ಣು ಮುಂದೆ ಮೇಲ್ಗಡೆ ಕೆಳಗಡೆ ನಿಮಗೆ ದೃಷ್ಟಿ ಫೀಲ್ಡ್ ಆಫ್ ವಿಷನ್ ಅಫೆಕ್ಟ್ ಆಯಿತಂದರೆ ಇದ್ದಕ್ಕಿದ್ದಂತೆ ದೃಷ್ಟಿ ಚೇಂಜ್ ಆಗುವುದು, ಬದಲಾಗುವುದು ಇವೆಲ್ಲ ಕಂಡು ಬಂದರೆ ತಕ್ಷಣ ನೇತ್ರತಜ್ಞ ಅಥವಾ ರೆಟಿನಾ ಸ್ಪೆಷಲಿಸ್ಟ್ಗೆ ಸಂಪರ್ಕಿಸಬೇಕು.
1: ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ವಿತ್ ರೆಸ್ಪೆಕ್ಟ್ ಟು ಡಯಾಬಿಟಿಕ್ ರೆಟಿನೋಪತಿ ತಡೆಗಟ್ಟಲು ಒಬ್ಬ ಡಯಾಬಿಟೀಸ್ ಪೇಷಂಟ್ ಏನೆಲ್ಲ ಮಾಡಬಹುದು, ಅದರ ಬಗ್ಗೆ ಸ್ವಲ್ಪ.
2: ಐದು ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು.
1: ಖಂಡಿತ.
2: ಸಕ್ಕರೆ ನಿಯಂತ್ರಣ, ರಕ್ತದೊತ್ತಡ ನಿಯಂತ್ರಣ ಅಂದರೆ ಹೈಪರ್ ಟೆನ್ಷನ್ ಕಂಟ್ರೋಲ್, ಕೊಲೆಸ್ಟ್ರಾಲ್ ನಿಯಂತ್ರಣ, ನಿಯಮಿತ ಕಣ್ಣಿನ ಪರೀಕ್ಷೆ, ಆರೋಗ್ಯಕರ ಜೀವನ ಶೈಲಿ, ಇವು ಐದು ಮಾಡಿದರೆ ನಿಮ್ಮ ಡಯಾಬಿಟಿಕ್ ರೆಟಿನೋಪತಿ ಹಿಡಿತದಲ್ಲಿ ಕಂಟ್ರೋಲಲ್ಲಿ ಇರಲು ಸಾಧ್ಯ.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು ಕಾರ್ಯಕ್ರಮದ ಅತಿಥಿ KLE ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯ ನೇತ್ರ ತಜ್ಞರು ಹಾಗೂ ರೆಟಿನಾ ಸರ್ಜನ್ ಆದ ಡಾಕ್ಟರ್ ವಿಶಾಲ್ ಕಾಕಣ್ಕಿ ಅವರು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ನನ್ನ ಮುಖ್ಯ ಸಲಹೆ ಒಂದೇ, ದೃಷ್ಟಿ ಹೋದ ಮೇಲೆ ಚಿಕಿತ್ಸೆ ಹುಡುಕುವುದಕ್ಕಿಂತ ದೃಷ್ಟಿ ಹೋಗುವ ಮೊದಲು ಕಣ್ಣನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್
1: ಆಲ್ವೇಸ್,
2: ಆರ್ ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ನಿಮಗೆ ಡಯಾಬಿಟೀಸ್ ಇದ್ದರೆ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಿ, ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ಮತ್ತು ವೈದ್ಯರು ಸೂಚಿಸುವಂತೆ ನಿಯಮಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳಿ. ಲಕ್ಷಣಗಳಿಗಾಗಿ ಕಾಯಬೇಡಿ, ಮುಂಚಿತವಾಗಿ ಪರೀಕ್ಷಿಸಿಕೊಳ್ಳಿ. ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಭಾಗಗಳಲ್ಲಿ ಒಂದಾಗಿದೆ.
1: ಡಾಕ್ಟರ್ ಸರ್, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ, KLE ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯಲ್ಲಿರೋ ವಿತ್ ರೆಸ್ಪೆಕ್ಟ್ ಟು ಡಯಾಬಿಟಿಕ್ ರೆಟಿನೋಪತಿ ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇದೆ, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
2: ನಮ್ಮ KLE ಚಾರಿಟೇಬಲ್ ಹಾಸ್ಪಿಟಲಲ್ಲಿ ಯಳ್ಳೂರು ರೋಡಲ್ಲಿ ಎಲ್ಲ ಥರದ ಇಕ್ವಿಪ್ಮೆಂಟ್ಸು ಡಯಾಬಿಟಿಕ್ ರೆಟಿನೋಪತಿ ಟ್ರೀಟ್ಮೆಂಟಿಗೆ ಬೇಕಾಗಿದೆ ಅದು ಎಲ್ಲ ಅವೈಲೇಬಲ್ ಇದೆ. ಆಮೇಲೆ ಎಕ್ಸಾಂಪಲ್ OCT ಸ್ಕ್ಯಾನ್ ಇದೆ ಮೆಕ್ಯುಲಾಕ್ಕೆ, ಬಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಬಿ ಸ್ಕ್ಯಾನ್ ಅಂತಿದೆ, ಆಮೇಲೆ ಲೇಸರ್ ಮಾಡಲು ಲೇಸರ್ ಮಷಿನ್ ಇದೆ, ಆಮೇಲೆ ಶಸ್ತ್ರಚಿಕಿತ್ಸೆ. ಸೊ ಒಂದೊಂದು ಸಿಚುವೇಶನಲ್ಲಿ ನಾವು ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಸರ್ಜರಿನೂ ಮಾಡೋ ಪ್ರಸಂಗ ಬರುತ್ತೆ, ಲೈಕ್ ವಿಟ್ರಿಯಸ್ ಹ್ಯಾಮ್ರೇಜ್ ಹೆಮರೇಜ್ ಅಂತೀವಿ. ಓಕೆ, ಕಣ್ಣಲ್ಲಿ ರಕ್ತಸ್ರಾವ ಅದು ತಂತಾನೆ ಹೋಗಲಿಲ್ಲ ಅಂದರೆ, ಅಥವಾ ರೆಟಿನಾ ತನ್ನ ಜಾಗದಿಂದ ಡಿಟ್ಯಾಚ್ ಆಯಿತು, ರೆಟಿನಲ್ ಡಿಟ್ಯಾಚ್ಮೆಂಟ್ ಆಯಿತು ಅಂತಂದರೆ, ಇಂಥ ಸಿಚುವೇಷನ್ನಲ್ಲಿ ನಾವು ವಿಟ್ರೆಕ್ಟಮಿ ಅಂತ ಶಸ್ತ್ರಚಿಕಿತ್ಸೆ ಸರ್ಜರಿನೂ ಮಾಡಬೇಕಾಗುತ್ತದೆ. ಸೊ ಇವೆಲ್ಲ ವಿಟ್ರೆಕ್ಟಮಿ ಮಷೀನ್ಸು, ಲೇಸರು, ಓ ಸಿ ಟಿ, ಬಿ ಸ್ಕ್ಯಾನು, ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸು, ಇದಕ್ಕೆ ಏನೇನು ಬೇಕು, ಡಯಾಬಿಟಿಕ್ ರೆಟಿನೋಪತಿ ಟ್ರೀಟ್ಮೆಂಟಿಗೆ ಏನೇನು ಬೇಕು, ಎಲ್ಲ ಫೆಸಿಲಿಟೀಸು ನಮ್ಮ ಯಳ್ಳೂರು ಹಾಸ್ಪಿಟಲ್, ಕೆ ಎಲ್ಲಿ ಶತಮಾನೋತ್ಸವ ಹಾಸ್ಪಿಟಲ್ ಚಾರಿಟೇಬಲ್ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇದೆ. ಆಮೇಲೆ ಇದನ್ನು ನೀವು ಫೆಸಿಲಿಟೀಸನ್ನು ನೀವು ಬಳಸಬೇಕು ಎಂದು ನಾನು ಶ್ರೋತೃಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ಡಯಾಬಿಟಿಕ್ ರೆಟ್ನೋಪತಿ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ವಿಶಾಲ್ ಕಾಕಣ್ಕಿ, ಕೆಎಲ್ಇ ಚಾರಿಟಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯ ನೇತ್ರ ತಜ್ಞರು ಹಾಗೂ ರೆಟಿನಾ ಸರ್ಜನ್. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM. KLE ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಸಂತ್ ಎಂ ಗಾಣಗೇರ್, ಪ್ರಾಧ್ಯಾಪಕರು, ತೋಟಗಾರಿಕಾ ವಿಸ್ತರಣಾ ನಿರ್ದೇಶನಾಲಯ, ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇವರು ತೋಟಗಾರಿಕಾ ಬೆಳೆಯ ಪ್ರಾಮುಖ್ಯತೆಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ.
1: ರೈತ ಬಂಧುವರಿಗೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಪರವಾಗಿ ನಾನು ಡಾಕ್ಟರ್ ವಸಂತ ಎಂ ಗಾಣಗೇರ್, ಪ್ರಾಧ್ಯಾಪಕರು, ತೋಟಗಾರಿಕೆ ವಿಸ್ತರಣ ನಿರ್ದೇಶನಾಲಯ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ, ತಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತಾ, ವಿಶೇಷವಾಗಿ ಕರ್ನಾಟಕದಲ್ಲಿ ಏಕೈಕ ಮೊಟ್ಟ ಮೊದಲನೆಯದು ತೋಟಗಾರಿಕಾ ವಿಶ್ವವಿದ್ಯಾಲಯ ಪ್ರಾರಂಭವಾಗಿದ್ದು ಕರ್ನಾಟಕದ ರೈತ ಬಾಂಧವರಿಗೆ ಒಂದು ಕಾಮಧೇನು ಅಂತ ಹೇಳಿದರೆ ತಪ್ಪಾಗಲಾರದು. 2009 ನವೆಂಬರ್ 22 ಬಾಗಲಕೋಟೆ ಜಿಲ್ಲೆಯ ಅಲ್ಲಿ 300 ಎಕರೆ ಪ್ರದೇಶದಲ್ಲಿ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆಗೊಂಡು ಕರ್ನಾಟಕದ ಅಂದಿನ ಸರ್ಕಾರದ ಒಂದು ಸಹಾಯದೊಂದಿಗೆ ಇವತ್ತು ಕರ್ನಾಟಕದಾದ್ಯಂತ ಅನೇಕ ಸಂಶೋಧನೆ, ವಿಸ್ತರಣೆ ಹಾಗೂ ಬೋಧನೆಯೊಂದಿಗೆ ಇವತ್ತು ಪ್ರಾರಂಭ ಮಾಡಿದೆ. ಮೂಲಭೂತವಾಗಿ ಈ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ರೈತರಿಗೆ ವರದಾನ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕಂದರೆ ಕೃಷಿ ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ಕೃಷಿಯೇತರ ಚಟುವಟಿಕೆಗಳೊಂದಿಗೆ ತೋಟಗಾರಿಕೆ ಪ್ರಾಮುಖ್ಯತೆ ಪಡೆದಂಥದ್ದು. ಯಾಕಂದರೆ ಆರ್ಥಿಕವಾಗಿ ರೈತರಿಗೆ ಲಾಭ ಕೊಡ್ತಕ್ಕಂಥ ಒಂದು ಉದ್ಯಮಿ ಅಂದರೆ ಈ ತೋಟಗಾರಿಕಾ ಬೆಳೆಗಳಂತ ಹೇಳ್ಬೋದು. ನಾವೆಲ್ಲ ಕೇಳ್ಬೋದು ತೋಟಗಾರಿಕಾ ಬೆಳೆಗಳಂದ ತಕ್ಷಣ ನಾವು ಬರೋದು ಬರೀ ಹಣ್ಣು ಮತ್ತು ಕಾಯಿಪಲ್ಲೆ ಅಂತ ಹೇಳ್ಬೋದು. ಆದರೆ ಇವತ್ತು ಏನಾಗಿದೆಯಪ್ಪ ಅಂತಂದರೆ ಇದಕ್ಕೆ ಒಂದು ತನ್ನದೇ ಆದ ವಿಭಿನ್ನವಾದ ಅನೇಕ ಕ್ಷೇತ್ರಗಳನ್ನೊಳಗೊಂಡಂಥ ಆರ್ಥಿಕ ಕ್ಷೇತ್ರ ಅಂದರೆ ತೋಟಗಾರಿಕೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಮಲೆನಾಡು ಪ್ರದೇಶ ಕರ್ನಾಟಕದಿರ್ತಕ್ಕಂಥ ವಿವಿಧ ವಲಯಗಳನ್ನು ಅವಲೋಕನ ಮಾಡಿದಾಗ ಎಲ್ಲ ವಲಯಗಳನ್ನು ಬೀದರ್ನಿಂದ ಹಿಡಿದು ಕೋಲಾರದವ್ರಿಗಿರ್ತಕ್ಕಂಥ ಎಲ್ಲ ವಲಯಗಳನ್ನು ಆಧರಿಸಿ ತೋಟಗಾರಿಕಾ ವಿಶ್ವವಿದ್ಯಾಲಯದು ತನ್ನದೇ ಆದ ಸಂಶೋಧನೆಯನ್ನು ಕೈಗೊಂಡು ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದರೆ ನಮ್ಮ ಒಂದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿ 9 ಮಹಾವಿದ್ಯಾಲಯಗಳು ಪ್ರಾರಂಭವಾಗಿವೆ. ಆ ಮಹಾವಿದ್ಯಾಲಯಗಳು ಬೀದರ್ದಲ್ಲಿದೆ. ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯ, ಶಿರ್ಸಿ ತೋಟಗಾರಿಕೆ ಮಹಾವಿದ್ಯಾಲಯ, ಕೊಪ್ಪಳ ತೋಟಗಾರಿಕೆ ಮಹಾವಿದ್ಯಾಲಯ, ತೋಟಗಾರಿಕಾ ವಿದ್ಯಾಲಯ ಬಾಗಲಕೋಟೆ, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಅರ್ಭಾಮಿ, ಹಾಗೆ ಕೋಲಾರದಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯ, ಮೈಸೂರದಲ್ಲಿರ್ತಕ್ಕಂಥ ತೋಟಗಾರಿಕೆ ವಿದ್ಯಾಲಯ, ಬೆಂಗಳೂರದಲ್ಲಿರ್ತಕ್ಕಂಥ ತೋಟಗಾರಿಕೆ ವಿದ್ಯಾಲಯ, ಇದರ ಜೊತೆಗೆ ದೇವಿ ಹೊಸೂರು ಅಂತಕ್ಕಂಥ ಒಂದು ಊರಲ್ಲಿ ಸಹಿತ ಇವತ್ತು ಚೆಫ್ಟ್ ಅಂತಕ್ಕಂಥದ್ದು, ಅದನ್ನು ಸಹಿತ ಇವತ್ತು ನಮ್ಮ ಕಾಲೇಜು ಫುಡ್ ಆ್ಯಂಡ್ ಟೆಕ್ನಾಲಜಿ ಅಂಥೇಳಿ ಒಂದು ಹೊಸ ಮಹಾವಿದ್ಯಾಲಯ ಪ್ರಾರಂಭವಾಗಿದೆ. ಉದ್ದೇಶ ಅಂದರೆ ಪ್ರತಿಯೊಬ್ಬ PUC ಸೈನ್ಸ್ ಮುಗಿದ ಮೇಲೆ ಆ ವಿದ್ಯಾರ್ಥಿಗಳನ್ನು ಸರ್ಕಾರದಿಂದ ಮಾನ್ಯತೆ ಪಡೆದ ಮೇಲೆ, ಅವರು CET ಎಕ್ಸಾಮಿನೇಷನ್ ಪಡೆದ ಮೇಲೆ ಈ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪದವಿಗೆ ಇವತ್ತು ಪ್ರವೇಶ ಪಡೆದ ಮೇಲೆ 4 ವರ್ಷದ ಕೋರ್ಸ್ ಆದಮೇಲೆ ನಮ್ಮಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಲಿಕ್ಕೆ ಬಹಳಷ್ಟು ಅವಕಾಶವಿದೆ. ಈ ತೋಟಗಾರಿಕಾ ಬೆಳೆಗಳಲ್ಲಿ ಅನೇಕ ವಿವಿಧ ಕ್ಷೇತ್ರಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಹಣ್ಣು ಕ್ಷೇತ್ರ ಅಂತ ಹೇಳ್ಬಿಡೋದು, ಹಣ್ಣು ವಿಜ್ಞಾನ ಅಂತ ಹೇಳ್ತಾ ಇದ್ದೀವಿ, ತರಕಾರಿ ವಿಜ್ಞಾನ ಅಂತ ಹೇಳ್ತಾ ಇದ್ದೀವಿ, ಹಾಗೆ ಹೂವು ಮತ್ತು ಪುಷ್ಪೋದ್ಯಮ ಅಂತಕ್ಕಂಥದ್ದು ಒಂದು ವಿಜ್ಞಾನ ಅಂತ ಹೇಳ್ಬೋದು, ಹಾಗೆ ಈ ಒಂದು ಕೊಯ್ಲತ್ರ ತಂತ್ರಜ್ಞಾನ ಅಂತ ಹೇಳ್ಬೋದು. ಅದರ ಜೊತೆ ಬಹಳ ಮುಖ್ಯ ಅಂತ ಪಡೆದಂಥ ಈ ಸಾಂಬಾರ್ ದಿನಸಿಗಳು, ಆಮೇಲೆ ಮೆಡಿಸಿನಲ್ ಅರೋಮೆಟಿಕ್ ಅಂತಕ್ಕಂಥದ್ದು ಸುವಾಸನೆ ಇರ್ತಕ್ಕಂಥ ಸಾಂಬಾರ್ ಮತ್ತು ವೈದ್ಯಕೀಯ ಸಂಬಂಧಪಡ್ತಕ್ಕಂಥ ಬೆಳೆಗಳನ್ನ ಅವಲೋಕ ಮಾಡ್ತಕ್ಕಂಥ ಸಂಶೋಧನೆ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಇದರ ಜೊತೆ ವಿವಿಧ ಒಂದು ವಿಜ್ಞಾನಗಳ ಸಹಿತ ಒಳಗೊಂಡು ಈ ಕ್ಷೇತ್ರವೇ ಈ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಹೇಳಲಿಕ್ಕೆ ಇವತ್ತು ಬಹಳ ಪ್ರಾಮುಖ್ಯತೆ ಪಡೆದಿದೆ. ರೈತ ಬಾಂಧವರಿಗೆ ಈ ವಿಶ್ವವಿದ್ಯಾಲಯದಿಂದ ಆರ್ಥಿಕವಾಗಿ ಬಹಳಷ್ಟು ಲಾಭ ಆಗ್ತಾ ಇದೆ. ಯಾಕಂದರೆ ಕರ್ನಾಟಕದ ಇರತಕ್ಕಂಥ ಒಂದು ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ತೆಗೆದುಕೊಂಡಾದರೆ, ಉದಾಹರಣೆ ಕೊಟ್ಟು ಹೇಳಬೇಕಪ್ಪ ಅಂತಂದರೆ ಇವತ್ತು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ನಾವು ತಗೊಂಡ್ರೆ ಈ ರಾಯಚೂರು, ಗಂಗಾವತಿ, ಕೊಪ್ಪಳ, ಹೊಸಪೇಟೆಯಿಂದ ಬರ್ತಕ್ಕಂಥ ಎಲ್ಲ ಒಂದು ನೀರಾವರಿ ಅಚ್ಚುಕಟ್ಟು ಪ್ರದೇಶಕ್ಕಂಥ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಅಂತ ಹೇಳ್ಬೋದು. ಇನ್ನು ಬಾಗಲಕೋಟೆ ಜಿಲ್ಲೆಯನ್ನು ನಾವು ತೆಗೆದುಕೊಂಡು ಹೇಳಬೇಕಂದ್ರೆ ಮಲಪ್ರಭಾ ಮತ್ತು ಘಟಪ್ರಭಾ ಕೃಷ್ಣ ಅಂತ ಹೇಳ್ಬೋದು. ಬೆಳಗಾವಿ ಸಹಿತ ಇವತ್ತು ಅದೇ ಒಂದು ನದಿಗೆ ಸಂಬಂಧಪಟ್ಟಂಥ ನೀರಾವರಿ ಪ್ರದೇಶ ಇವತ್ತು ಬರ್ತಾ ಇದೆ. ಈ ಒಂದು ನೀರಾವರಿ ಪ್ರದೇಶಗಳಲ್ಲಿ ಇವತ್ತು ಮಂಡ್ಯ, ಮೈಸೂರು ತಗೊಂಡ್ರೆ, ಮತ್ತು ನಾನು ಹೇಳಿದ್ನಲ್ಲ ಗಂಗಾವತಿಯಲ್ಲಿ ತಗೊಂಡ್ರೆ, ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಒಂದೇ ಏಕಮುಖ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಎಷ್ಟು ನೀರನ್ನು ನಾವಿವತ್ತು ಪೋಲು ಮಾಡ್ತಾ ಇದ್ದಾರಪ್ಪ ರೈತ ಬಾಂಧವರು ಅಂದರೆ, ಒಂದು ವರ್ಷಕ್ಕಲ್ಲಿ ಆಗ್ತಕ್ಕಂಥ ನೀರು ಇವತ್ತು 6 ತಿಂಗಳಿಗೆ ಬಂದು ಒದಗಿದೆ. ಯಾಕಪ್ಪ ಅಂತಂದರೆ ಅಸಮರ್ಪಕವಾದ, ಅವೈಜ್ಞಾನಿಕವಾಗಿ ಬೆಳೀಲಾರ್ದಂಥ ಬೆಳೆಗಳನ್ನು ಬೆಳೆದು ಅದಕ್ಕೆ ಎಷ್ಟು ನೀರು ಕೊಡಬೇಕಾಗಿತ್ತು ಅಷ್ಟು ನೀರು ಕೊಡದೆ ಪೂರೈಸದೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನೀರು ಕೊಟ್ಟು ಭೂಮಿಯನ್ನು ಇವತ್ತು ನಮ್ಮ ರೈತ ಬಂದರು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ನೋಡಿದಾಗ ಈ ಸವಳು ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗೆ ಸಹಿತ ನಮ್ಮ ಕೃಷ್ಣಾ ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳಲ್ಲಿರ್ತಕ್ಕಂಥ ಭೂಮಿಗೆ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ನೀರಾವರಿ ಪ್ರದೇಶದಲ್ಲಿ ಸಹಿತ ಕಬ್ಬು ಏಕಮುಖ ಬೆಳೆಯಾಗಿದೆ. ಇದರಿಂದ ರೈತರು ಬಹಳಷ್ಟು ಮಣ್ಣನ್ನು ಸಾವಯವ ಪದಾರ್ಥ ಇರ್ತಕ್ಕಂಥ ಮಣ್ಣನ್ನು ಇವತ್ತು ತಮ್ಮಿಂದ ತಾವೇ ದೂರ ಮಾಡ್ತಾ ಇದ್ದಾರೆ. ಯಾಕಂದರೆ ಅನೇಕ ದುಷ್ಟಪರಿಮಾಣಗಳು ಇವತ್ತು ಕಬ್ಬು ಬೆಳೆಯಿಂದ ಆಗ್ತಾ ಇದ್ದಾವೆ. ಲಾಭ ಒಂದು ಕಡೆ ರೈತ ನಿರೀಕ್ಷೆ ಮಾಡಿದರೆ ಇನ್ನೊಂದು ಕಡೆ ನೈಸರ್ಗಿಕ ಇರ್ತಕ್ಕಂಥ ಮಣ್ಣನ್ನು ಅವನು ಕಳೆದುಕೊಳ್ತಾ ಇದ್ದಾನೆ. ಇದು ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಇವತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಬೋಧನೆ ಅಂತ ಹೇಳಿದ್ವಿ, ಇನ್ನೊಂದು ಸಂಶೋಧನೆ ಮತ್ತು ವಿಸ್ತರಣೆ. ಇವು ಬಹಳ ಪ್ರಾಮುಖ್ಯತೆ ಪಡ್ತಕ್ಕಂಥ ಕ್ಷೇತ್ರ. ಯಾವುದೇ ರೈತರು ಇವತ್ತು ವಿಶ್ವವಿದ್ಯಾಲಯಕ್ಕೆ ಬಂದರೆ ಅವನು ಯಾವ ಬೆಳೆಗಳನ್ನು ಬೆಳೀಲಿಕ್ಕೆ ತನಗೆ ಇಷ್ಟ ಇದೆಯೋ ಆ ಬೆಳೀಲಿಕ್ಕೆ ಆ ವಾತಾವರಣ ಹೊಂದಿಕೊಂಡು ಆ ಮಣ್ಣಿಗೆ ಅನುಗುಣವಾಗಿ ಇವತ್ತು ಬೆಳೆಗಳನ್ನು ಬೆಳೀಲಿಕ್ಕೆ ಒಂದು ಸೂಕ್ತವಾದ ತಾಂತ್ರಿಕ ಸಲಹೆಯನ್ನು ಇವತ್ತು ವಿಜ್ಞಾನ ಮಿತ್ರರಿಗೆ ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಇವತ್ತು ನಾವು ಹೇಳಬೇಕಪ್ಪ ಅಂತಂದರೆ ಸಂಶೋಧನೆ ಕಳೆದ ಒಂದು 15 ವರ್ಷಗಳಿಂದ ವಿಶ್ವವಿದ್ಯಾಲಯ ಸತತವಾಗಿ ಪರಿಶ್ರಮ ಪಟ್ಟು ಅನೇಕ ತಳಿಗಳನ್ನು ಇವತ್ತು ಕಂಡುಹಿಡಿದೆ. ಹಣ್ಣಿನಲ್ಲಿ ಇವತ್ತು ಅನೇಕ ಆವಿಷ್ಕಾರಗಳನ್ನು ಮಾಡಿ ಹೊಸ ತಂತ್ರಜ್ಞಾನಗಳನ್ನು ಬೆಳೆಸಿದೆ. ತರಕಾರಿಯಲ್ಲಿ ಸಹಿತ ಅನೇಕ ಇವತ್ತು ಮೆಣಸಿನಕಾಯಿ ಇರ್ಬೋದು, ಆಮೇಲೆ ನುಗ್ಗಿಕಾಯಿ ಇರ್ಬೋದು, ಆಮೇಲೆ ಕ್ಯಾಪ್ಸಿಕಮ್ ಅಂತ ಇರ್ಬೋದು, ಅನೇಕ ತರಕಾರಿಗಳು ಇವತ್ತು ಬೆಳೆದು ಅವನ ರೈತರಿಗೆ ಮುಟ್ಟು ಅಂತ ಹೇಳಿ ಮಾಡಿದ್ದಾರೆ. ಬೀಜೋತ್ಪಾದನೆ ಸಹಿತ ಇವತ್ತು ಕೈಗೊಂಡಿದ್ದಾರೆ. ಇವತ್ತು ಉಳ್ಳಾಗಡ್ಡಿ ಬೀಜ ನಮ್ಮ ರೈತರಿಗೆ ಅರ್ಕಾಕಲ್ ಅಂತಕ್ಕಂಥ ಬೀಜೋತ್ಪಾದನೆ ಮಾಡಿ ರೈತರಿಗೆ ಇವತ್ತು ಅವರು ನೀಡ್ತಾ ಇದ್ದಾರೆ. ಇದು ಒಂದು ಸಾಧನೆ ಅಂತ ಹೇಳ್ಬೋದು. ಇನ್ನು ರೈತರಿಗೆ ತಮ್ಮದೇ ಆದ ನರ್ಸರಿಗಳನ್ನು ಇವತ್ತೇನು 9 ಮಹಾವಿದ್ಯಾಲಯ ಅಡಿಯಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿ ನರ್ಸರಿಗಳನ್ನು ಮಾಡಿ ಲಾಲನೆ ಪಾಲನೆ ಪೋಷಣೆ ಮಾಡಿ ಬಹಳ ಸದೃಢವಾದ ವಿವಿಧ ಹಣ್ಣುಗಳ ತರಕಾರಿಗಳ ಮತ್ತು ಈ ಪ್ಲಾಂಟೇಷನ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಉತ್ಕೃಷ್ಟವಾದ ಗಿಡಗಳನ್ನು ರೈತರಿಗೆ ಅವರು ಯೋಗ್ಯ ಬೆಲೆಗೆ ನೀಡ್ತಾ ಇದ್ದಾರೆ. ಇದರಿಂದ ರೋಗ ರಹಿತವಾದಂಥ ಮತ್ತು ಪ್ರಾಮಾಣಿಕ ಇರ್ತಕ್ಕಂಥ ಕೆಲವು ಹಣ್ಣಿನ ಬೆಳೆಗಳ ಸಸಿಗಳನ್ನು ಇವತ್ತು ಸಸ್ಯಾಭಿವೃದ್ಧಿ ವಿಧಾನದಿಂದ ಮಾಡಿ ರೈತರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರೈತರಲ್ಲಿ ಇವತ್ತು ನಮ್ಮ ನಾಡು ಇರ್ತಕ್ಕಂಥ ಇವತ್ತು ಬಾಗಲಕೋಟೆ ಮತ್ತು ವಿಜಯಪುರ ಮತ್ತು ಬೆಳಗಾವಿಯಲ್ಲಿ ಇವತ್ತು ಬಹಳವಾಗಿ ಈ ಒಂದು ತೋಟಗಾರಿಕಾ ಕ್ಷೇತ್ರ ದಿನೇ ಹೆಚ್ಚಾಗ್ತಾ ಇದೆ. ಯಾಕಪ್ಪ ಅಂತಂದರೆ ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರು ಬೇಕಾದ ಬೆಳೆಗಳನ್ನು ಬೆಳೆಯಲಿಕ್ಕೆ ಒಂದು ವಿಫಲವಾದ ಅವಕಾಶವಿದೆ. ಈ ನಿಟ್ಟಿನಲ್ಲಿ ರೈತರು ಕಾರ್ಯಪ್ರವೃತ್ತರಾಗಿ ಇವತ್ತು ವಿವಿಧ ತೋಟಗಾರಿಕಾ ಬೆಳೆಗಳನ್ನು ತಮ್ಮ ಹೊಲದಲ್ಲಿ ಬೆಳೀತಾ ಇದ್ದಾರೆ. ಇತ್ತಿತ್ತಲಾಗಿ ನಮ್ಮ ಬಾಗಲಕೋಟೆಯಲ್ಲಿ ಈ ಕಬ್ಬಿನ ಜೊತೆ ಅಂತರ ಬೆಳೆಗಳಾಗಿ ಅನೇಕ ತರಕಾರಿಗಳನ್ನು ಬೆಳೀತಾ ಇದ್ದಾರೆ ಮತ್ತು ಮಾವು ಸಹಿತ ಇವತ್ತು ದಾಪುಗಳು ಹಾಕ್ತಾ ಇದೆ. ಅದರಂತೆ ಇವತ್ತು ಅಂಗಾಂಶ ಬಾಳೆ ಸಹಿತ ಜಾಸ್ತಿ ಒಂದು ಅಧಿಕ ಪ್ರಮಾಣದಲ್ಲಿ ಇವತ್ತು ರೈತ ಬಾಂಧವರು ವಿಸ್ತರಣೆಯಲ್ಲಿ ಬೆಳೀತಾ ಇದ್ದಾರೆ. ಹಾಗೆ ಪಪ್ಪಾಯಿಯನ್ನು ಬೆಳೀತಾ ಇದ್ದಾರೆ. ಈಗ ಯೋಗ್ಯ ರೀತಿಯಲ್ಲಿ ಒಂದು ತಂತ್ರಜ್ಞಾನ ಪಡೆದು ರೈತರು ಇವತ್ತು ಮುಂದೆ ಹೋಗ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಭಾಳ ಮುಖ್ಯಪ್ಪ ಅಂತಂದರೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಮುಖ್ಯ ಆವರಣದಲ್ಲಿ ಸಹಿತ ಯಾರಾದರೂ ರೈತರು ಸಲಹೆಗಳನ್ನು ಪಡ್ಕೋಬೇಕಾತಂದರೆ ವಿಸ್ತರಣಾ ನಿರ್ದೇಶನಕ್ಕೆ ಬಂದರೆ ನಾವು ಅದಕ್ಕೆ ಯೋಗ್ಯವಾದ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಂತ ಒಂದು ವೈಜ್ಞಾನಿಕ ಸಲಹೆ ನಾವು ಕೊಡಲಿಕ್ಕೆ ಸಿದ್ಧರಿದ್ದೀವಿ. ಜೊತೆಗೆ ಬಹಳ ಮುಖ್ಯವಾಗೇನಪ್ಪ ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಮಣ್ಣನ್ನು ಯಾವತ್ತು ಒಂದು ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಸಮೀಕ್ಷೆ ಮಾಡಿ ಆ ಮಣ್ಣಿನ ಮಾದರಿಗಳನ್ನು ತೆಗೆದು ಮಣ್ಣಿನಲ್ಲಿರ್ತಕ್ಕಂಥ ಲವಣಾಂಶಗಳ ಮೇಲೆ ಅವರಿರ್ತಕ್ಕಂಥ ಬಾವಿಯಾಗಲಿ ಅಥವಾ ಬೋರ್ವೆಲ್ ಆಗಲಿ ಅವುಗಳಿರ್ತಕ್ಕಂಥ ಒಂದು ಗುಣಧರ್ಮಕ್ಕೆ ತಕ್ಕಂತೆ ನೀರನ್ನು ನಮ್ಮ ವಿಶ್ವವಿದ್ಯಾಲಯದ ಒಂದು ಲ್ಯಾಬೊರೇಟರಿಯಲ್ಲಿ ನಾವು ಅದನ್ನು ಟೆಸ್ಟ್ ಮಾಡಿಕೊಡ್ತಾ ಇದ್ದೇವೆ. ಆ ಟೆಸ್ಟಿನ ವರದಿಯ ಮೇಲೆ ರೈತ ಬಾಂಧವರು ಸೂಕ್ತವಾದ ತರಕಾರಿ ಬೆಳೆಗಳನ್ನಾಗಲಿ ಅಥವಾ ಹಣ್ಣಿನ ಬೆಳೆಗಳಾಗಲಿ ಅಥವಾ ಸಾಂಬಾರು ಸಂಬಂಧಿಸಿದ ಬೆಳೆಗಳಾಗಲಿ ಅಥವಾ ಮಸಾಲೆ ಬೆಳೆಗಳಾಗಲಿ ಬೆಳೀಲಿಕ್ಕೆ ಯೋಗ ಆಗ್ತದೆ. ಪುಷ್ಪೋದ್ಯಮವನ್ನು ಪ್ರಾರಂಭ ಮಾಡ್ಬೋದು. ಇಷ್ಟೊಂದು ಅವಕಾಶಗಳಿದ್ದು ಸಹಿತ ಇವತ್ತು ವಿಶ್ವವಿದ್ಯಾಲಯದಿಂದ ಮುಗಿಸಿ ಹೋಗ್ತಕ್ಕಂಥ ಪದವೀಧರರಿಗೆ ಇವತ್ತು ಎಷ್ಟೋ ಬ್ಯಾಂಕ್ಗಳಲ್ಲಿ ಮತ್ತು ಪ್ರೈವೇಟ್ ಆರ್ಗನೈಸೇಷನ್ದಲ್ಲಿ ಸಹಿತ ಬಹಳ ಒಂದು ವಿಫಲದ ಅವಕಾಶ ಸಿಗ್ತಾ ಇದ್ದಾವೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಇವತ್ತು ಹಾರ್ಟಿಕಲ್ಚರ್ ಆಫೀಸರ್ ಅಂತೇನೆ ಕರಿತಾ ಇದ್ದಾವೆ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಆಫೀಸರ್ ಸಹಿತ ತಾಲೂಕು ಮಟ್ಟದಲ್ಲಿ ಇವತ್ತು ಬಹಳಷ್ಟು ಜನ ಇವತ್ತು ರಿಕ್ರೂಟ್ಮೆಂಟ್ ಆಗಿದ್ದಾರೆ. ಇಷ್ಟು ವೇಗವಾಗಿ ಬೆಳೀತಕ್ಕಂಥ ಕ್ಷೇತ್ರಪ್ಪ ಅಂದರೆ ಇವತ್ತು ತೋಟಗಾರಿಕೆ. ಯಾಕಪ್ಪಂದರೆ ಈ ತೋಟಗಾರಿಕೆ ಕ್ಷೇತ್ರಕ್ಕೆ ಕರ್ನಾಟಕದಲ್ಲೆಲ್ಲ ಭಾರತದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಸಹಿತ ಬಹಳ ಬೇಡಿಕೆ ಇದೆ. ತಮಗೆಲ್ಲ ಗೊತ್ತಿದೆ ಇವತ್ತು ಒಂದು ಆರ್ಥಿಕ ವರಮಾನಕ್ಕೆ ಬುನಾದಿಪ್ಪ ಅಂದ ತೋಟಗಾರಿಕೆ ಅಂತ ಹೇಳ್ಬೋದು. ಇವತ್ತು ಪ್ರಪಂಚನಾದ್ಯಂತ ಸಣ್ಣ ಪುಟ್ಟವಾದ ದೇಶ ಇಸ್ರೇಲ್, ಆ ಇಸ್ರೇಲ್ ಇವತ್ತು ತೋಟಗಾರಿಕೆಯಲ್ಲಿ ಬಹಳಷ್ಟು ಒಂದು ಕ್ರಾಂತಿಕರವಾದ ಬದಲಾವಣೆ ಮಾಡಿದೆ. ಯಾಕಂದರೆ ಅವರು ವೈಜ್ಞಾನಿಕವಾಗಿ ಹಸಿರು ಮನೆಗಳಲ್ಲಿ ಕಾಯಿಪಲ್ಲೆಗಳನ್ನು ಪುಷ್ಪೋದ್ಯಮಗಳ ಮಾಡಿ ಪ್ರಪಂಚಕ್ಕೆ ನೀಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಸಹಿತ ನಮ್ಮ ಕರ್ನಾಟಕದ ಅನೇಕ ರೈತರು ಇವತ್ತು ಮಾದರಿಯಾಗಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ ಬಂದಿದೆ, ರೈತರ ಒಕ್ಕೂಟ ಅಂತ ಹೇಳ್ತಾ ಇದ್ದೀವಿ. ರೈತರು ತಾವೇ ತಾವೇ 1,000 ಜನ ಸೇರಿಕೊಂಡು ಒಂದು ಒಕ್ಕೂಟವನ್ನು ರಚಿಸಿ ಆ ಒಕ್ಕೂಟದಿಂದ ಸೂಕ್ತವಾದ ಆ ವಲಯಕ್ಕೆ ಯಾವ ಬೆಳೆಗಳನ್ನು ಬೆಳಿಬೇಕು, ಸಕಾಲದಲ್ಲಿ ಮಾರುಕಟ್ಟೆ ರಚನೆಯಿಂದ ಹಿಡಿದು ಮಾರುಕಟ್ಟೆ ಎಲ್ಲಿ ಕಳಿಸ್ಬೇಕು ಅಂತೇಳಿ ಒಂದು ವೈಜ್ಞಾನಿಕ ಸಲಹೆಯನ್ನು ಸಹಿತ ಇವತ್ತು ವಿಶ್ವವಿದ್ಯಾಲಯ ಬರ್ತಾ ಇದೆ. ಇದರ ಜೊತೆಗೆ ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಕೊಯ್ಲತ್ರ ತಂತ್ರಜ್ಞಾನದಲ್ಲಿ ಅನೇಕ ತರಬೇತಿಗಳನ್ನು ನೀಡ್ತಾ ಇದ್ದಾರೆ. ಆಮೇಲೆ ಅನೇಕ ನಮ್ಮ ಲ್ಯಾಬೊರೇಟ್ರಿಗಳು ಸಹಿತ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಒಂದು ಸ್ಥಾಪನೆಗೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಬಹಳ ಕ್ಲಿಪ್ಸವಾಗಿ ಅಂದರೆ ಬಹಳ ಕ್ಷಿಪ್ರವಾಗಿ ಇವತ್ತು ವೇಗವಾಗಿ ವೈಜ್ಞಾನಿಕ ಸಲಹೆದೊಂದಿಗೆ ಬರ್ತಾ ಇದೆ. ಅದರ ಜೊತೆಗೆ ಇವತ್ತು ನಮ್ಮ ಹಳ್ಳಿಗರಲ್ಲಿ ಅಂದರೆ ಹಳ್ಳಿ ಮಕ್ಕಳಲ್ಲಿ ಒಂದು ಹೆಚ್ಚು ಹೆಚ್ಚು ಈ ತೋಟಗಾರಿಕೆಗಳ ಬಗ್ಗೆ ತಿಳ್ಕೊಬೇಕು. ಯಾಕಂದರೆ ಯಾವುದೇ ಡಿಗ್ರಿ ಅಥವಾ ಪದವಿ ಮುಗಿದ ತಕ್ಷಣ ನೌಕರಿ ಬಗ್ಗೆ ಒಂದು ನಾವು ಲಾಲಸ್ಯ ಮಾಡ್ತಾ ಇದ್ದೀವಿ. ನೌಕರಿ ಹುಡುಕೋದಕ್ಕಿಂತ ಸ್ವಾವಲಂಬಿಯ ಬದುಕು ಬೆಳಗಲಿಕ್ಕೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಅವ್ರಿಗೆ ಮಾರ್ಗದರ್ಶನ ನೀಡ್ತಕ್ಕಂಥ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು. ಯಾರಾದರೂ SSLC ಮುಗಿಸಿ ನಮ್ಮಲ್ಲಿ ಬಂದರೆ ಡಿಪ್ಲೊಮಾ ಕೋರ್ಸ್ಗಳನ್ನು ಸಹಿತ ಇವತ್ತು ಕಿತ್ತೂರು ರಾಣಿ ಚೆನ್ನ ಮತ್ತು ಕೋಲಾರ ಮಹಾವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಅನೇಕ ತರಬೇತಿಗಳನ್ನು ಸಹಿತ ನಾವು ಒಂದು ವಾರದ ತರಬೇತಿಗಳನ್ನು ಸಹಿತ ನಾವು ವಿಶ್ವವಿದ್ಯಾಲಯದಲ್ಲಿ ಹಾಕೋತಾ ಇದ್ದೀವಿ. ಇವತ್ತು ಜೇನು ಕೃಷಿ ಇರ್ಬೋದು, ಮಶ್ರೂಮ್ ಕೃಷಿ ಇರ್ಬೋದು, ಬೇಕರಿ ತರಬೇತಿ ಇರ್ಬೋದು, ಸಸ್ಯ ಪಾಲನೆ ಇರ್ಬೋದು, ಸಸ್ಯಾಭಿವೃದ್ಧಿ ಇರ್ಬೋದು, ಹೀಗೆ ಅನೇಕ 10 ತೋಟಗಾರಿಕೆ ಸಂಬಂಧಪಟ್ಟಂಥ ತರಬೇತಿಗಳನ್ನು ವಿಶ್ವವಿದ್ಯಾಲಯ ಹಮ್ಮಿಕೊಂಡು ರೈತರಿಗೆ ಒಂದು ಹೆಚ್ಚು ಒಂದು ಪ್ರೋತ್ಸಾಹ ಕೊಟ್ಟು ಅವರ ಸ್ವಾವಲಂಬಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ತಾವೆಲ್ಲ ನೋಡಿರ್ಬೋದು ಈ ಕೋವಿಡ್ ಒಂದು ಹೀನಾಕಾರಣಕ ಪರಿಸ್ಥಿತಿಯಲ್ಲಿ ಅನೇಕ ಇಂಜಿನಿಯರ್ ಸಹಿತ ಸ್ವಾವಲಂಬಿ ಬದುಕಬೇಕಂಥೇಳಿ ಈ ತೋಟಗಾರಿಕೆ ಮೇಲೆ ಅವಲಂಬನೆ ಮಾಡಿದರು. ಎಷ್ಟೋ ಇಂಜಿನಿಯರ್ಸು ಅನೇಕ ಕಡೆ ಭೂಮಿಗಳನ್ನು ಕೊಂಡುಕೊಂಡು ತಾವೇ ಸ್ವತಃವಾಗಿ ಈ ಸಾವಯವ ಕೃಷಿ ಬಗ್ಗೆ ಹೆಚ್ಚು ಉತ್ತೇಜನ ಕೊಟ್ಟು ಸ್ವಾವಲಂಬಿಯಾಗಿ ಬದುಕನ್ನು ನಡೆಸಿದಂಥ ಉದಾಹರಣೆಗಳಿದ್ದಾವೆ. ಇವತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಸಹಿತ ಈ ಒಂದು ಸಾವಯವ ತೋಟಗಾರಿಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಯಾಕಂದರೆ ಆರೋಗ್ಯಕ್ಕಿಂತ ಹೆಚ್ಚಿನದು ಯಾವುದೂ ಅಲ್ಲ. ಪ್ರತಿಯೊಬ್ಬ ಪ್ರಪಂಚದಲ್ಲಿರ್ತಕ್ಕಂಥದ್ದು ಪಟ್ಟಣ ನಿವಾಸಿಗಳಿಗೆ ಸಹಿತ ಆರೋಗ್ಯವೇ ಭಾಗ್ಯ ಅನ್ನೋದು ಗೊತ್ತಾಗಿದೆ. ಯಾಕಂದರೆ ಪ್ರತಿನಿತ್ಯ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಇವತ್ತು ನಾವು ಹೆಚ್ಚಂದರೆ ಅನ್ನ ಊಟ ಮಾಡ್ಬೋದು, ರೊಟ್ಟಿ ತಿನ್ಬೋದು, ಆಮೇಲೆ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಸಂಬಂಧಪಟ್ಟಂಥ ಆಹಾರನ ಸೇವಿಸ್ಬೋದು. ಆದರೆ ಹಣ್ಣು ಮತ್ತು ಕಾಯಿಪಲ್ಲೆ ತಮ್ಮ ಒಂದು ಏನು ವಿಶೇಷವಾದ ಪ್ರಾಮುಖ್ಯ ಪಡೆದಿದ್ದಾವೆ. ಯಾಕಪ್ಪ ಅಂತಂದರೆ ಈ ಹಣ್ಣು ತರಕಾರಿಗಳು ನಮ್ಮ ಆಹಾರದಲ್ಲಿ ಸೇವಿಸೋದ್ರಿಂದ ಮನುಷ್ಯನಿಗೆ ಆಯುಷ್ಯ ಆರೋಗ್ಯ ಹೆಚ್ಚಾಗ್ತಾ ಇದೆ. ಆಮೇಲೆ ರೋಗ ನಿರೋಧಕ ಶಕ್ತಿ ದೇಹಕ್ಕೆ ತಂದುಕೊಡ್ತಕ್ಕಂಥ ಸಾಮರ್ಥ್ಯ ಯಾವಪ್ಪ ಅಂದರೆ ಹಣ್ಣು ಮತ್ತು ತರಕಾರಿಗಳಿದೆ. ಇವತ್ತು ಚಿಕ್ಕ ಮಕ್ಕಳನ್ನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಮಾಧ್ಯಮದ ಮುಖಾಂತರವಾಗಲಿ ಮೊಬೈಲ್ ಮುಖಾಂತರವಾಗಿ ಅನೇಕ ಅಂಧತ್ವವನ್ನು ಮಕ್ಕಳು ಕಳ್ಕೊತಾ ಇದ್ದಾರೆ. ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಇರ್ತವ್ರಿಗೆ ವಿಟಮಿನ್ ಎ ಕೊರತೆಯಿಂದಾಗಿ ಚಶ್ಮಾ ಹಾಕೊಳ್ಳಿಕ್ಕೆ ನೋಡ್ತಾ ಇದ್ದೀವಿ. ಮತ್ತು 40 ಎಲ್ಲ ಹುಡುಗರಲ್ಲಿ ಸಹಿತ ಮತ್ತು ಯುವಕರಲ್ಲಿ ಸಹಿತ ಇವತ್ತು ಈ ಒಂದು ಕಣ್ಣಿನ ದೃಷ್ಟಿ ಹೀನತೆ ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ನಾವು ತರಕಾರಿಗಳನ್ನಾಗಲಿ ಹಣ್ಣುಗಳನ್ನು ತಿನ್ನುವುದರಿಂದ ಆರೋಗ್ಯದಲ್ಲಿ ಬಹಳಷ್ಟು ಒಂದು ಉತ್ತೇಜನ ನೀಡಿ ಒಂದು ರೋಗದ ನಿರ್ವಹಣೆ ಶಕ್ತಿ ಸಾಮರ್ಥ್ಯ ಬಂದು ಒದಗ್ತಾ ಇದೆ. ಅದಕ್ಕೆ ಜನಸಾಮಾನ್ಯರೆಲ್ಲರೂ ಈ ತೋಟಗಾರಿಕಾ ಬೆಳೆಗಳ ಬಗ್ಗೆ ಬಹಳಷ್ಟು ಮಾಹಿತಿ ನೀಡ್ಕೊಂಡ್ರಲ್ಲೇ ಪಡ್ಕೊಂಡ್ರ ಜೊತೆಗೆ ಅದನ್ನು ವ್ಯಾಪಕವಾಗಿ ಬಿತ್ತರಿಸಿ ಸುತ್ತ ಕಡೆ ರೈತರಿಗೆ ಮಾಡಿದರೆ ಆರ್ಥಿಕ ವರಮಾನದ ಜೊತೆಗೆ ಅತ್ಯುತ್ತಮವಾದ ಬದುಕನ್ನು ಕಂಡುಕೊಳ್ಳೋ ಜೊತೆಗೆ ಅತ್ಯುತ್ತಮವಾದ ಆರೋಗ್ಯ ಸಿಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ನುಗ್ಗೆ ನಮ್ಮ ದೇಶಿ ನುಗ್ಗೆ ಅಂತ ಹೇಳ್ತಾ ಇದ್ವಿ. ನುಗ್ಗೆ ಬರೀ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಅವನ ಸಾಂಬಾರದಲ್ಲಿ ನುಗ್ಗೆಕಾಯಿಗಳನ್ನು ಹಾಕಿ ತಿಂತಾ ಇದ್ವಿ. ಈಗ ನುಗ್ಗೆ ಎಲೆಗಳನ್ನು ತಿನ್ನಬೇಕು. ಯಾಕಪ್ಪ ಅಂದ್ರೆ ನುಗ್ಗೆ ಕಾಯಿಗಿಂತ ನುಗ್ಗೆ ತಪ್ಪಲಿನಲ್ಲಿ ಇವತ್ತು ಸೊಪ್ಪು ಅಂತ ಹೇಳ್ತಾ ಇದ್ವಿ. ಅದರಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು, ಯಾಕೆ ರಸಭರಿತ ಪೋಷಕಾಂಶಗಳ ಆಗಾರ ಅಂದರೆ ಇವತ್ತು ನುಗ್ಗಿಕಾಯಿ ಅಂತ ಹೇಳ್ಬೋದು. ಭಾಳ ಜನಕ್ಕೆ ಗೊತ್ತಿರಲಿಲ್ಲ ನುಗ್ಗೆಕಾಯಿ ಅಷ್ಟೇ ತಿನ್ಬೇಕಂಥೇಳಿ. ಇವತ್ತು ಆರೋಗ್ಯದಲ್ಲಿ ನಿಮಗೇನಾದರೂ ಚೇತನ ಬರಬೇಕು ಅಥವಾ ನಿಮಗೆ ಯಾವುದಾದ್ರು ಡಯಾಬಿಟಿಕ್ ಆಗಲಿ, ಅದು ಮಧುಮೇಹ ಅಂತ ಹೇಳ್ತೀವಂತ, ಅಂಥ ರೋಗ ಆಗಲಿ ಅಥವಾ ಹೆಚ್ಚಿನ ಒತ್ತಡ ಇತ್ತಪ್ಪ ಅಂತಂದರೆ ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಈ ನುಗ್ಗೆ ಸೊಪ್ಪನ್ನು ಹೆಚ್ಚಿಗೆ ಬಳಸಬೇಕು. ಯಾಕಂದರೆ ನಾವು ಆಂಧ್ರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ, ವಾಡಿಕೆ ಇರ್ತಕ್ಕಂಥದ್ದಲ್ಲಿ ಅಲ್ಲಿ ಪ್ರತಿಯೊಂದು ಸಾಂಬಾರಿಗೂ ಸಹಿತ ಅವರು ನುಗ್ಗೆ ತಪ್ಪಲನ್ನು ಬಳಸ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕದ ಸ್ಥಿತಿವಂತರಿರ್ತಕ್ಕಂಥ ಮಕ್ಕಳಿಗೂ ಸಹಿತ ಇವತ್ತು ನಾವು ಈ ಸೊಪ್ಪು ತರಕಾರಿ ಇರ್ತಕ್ಕಂಥ ನುಗ್ಗೆಗಳನ್ನು ಕೊಡಬೇಕು. ಯಾಕಂದರೆ ಈ ನುಗ್ಗೆ ತಪ್ಪಲದಿಂದ ಆರೋಗ್ಯದಲ್ಲಿ ಬಹಳಷ್ಟು ವೇಗವರ್ಧಕ್ಕಾಗಿ ಅದು ಕೆಲಸ ಮಾಡ್ತಾ ಇದೆ. ಅನೇಕ ಅನುಪಯುಕ್ತವಾದಂಥ ದೇಹದಲ್ಲಿ ಉಂಟಾಗ್ತಕ್ಕಂಥ ಅನೇಕ ಅಂಟು ಜಾಡ್ಯಗಳನ್ನು ಅದು ಹೊಡೆದಿರ್ತಕ್ಕಂಥ ಶಕ್ತಿ ಇವತ್ತು ನುಗ್ಗೆ ಪಲ್ಲೆಗಿದೆ. ಅದಕ್ಕೆ ನಮ್ಮ ಹೇಳಪ್ಪ ಅಂದರೆ ವಿಶ್ವವಿದ್ಯಾಲಯವಾದ ಒಂದು ಹೇರಳವಾದ ಒಂದು ಖನಿಜ ಸಂಪತ್ತಿದ್ದಂಗೆ ಆರೋಗ್ಯದಲ್ಲಿ. ಅದಕ್ಕೆ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಕ್ಕಂಥ ಅನೇಕ ತಾಂತ್ರಿಕ ಸಲಹೆಗಳನ್ನು ರೈತ ಬಾಂಧವರು ಪಡಿಬೇಕಂಥೇಳಿ ಅವರಲ್ಲಿ ವಿನಂತಿ ಮಾಡ್ತಾ, ಇನ್ನು ವಿಶೇಷವಾಗಿ ಯಾರಾದರೂ ರೈತ ಬಾಂಧವರು ಹೊಸ ಹೊಸ ಬೆಳೆಗಳನ್ನು ವಿನೂತನ ಶೈಲಿಗಳನ್ನೇ ಇವತ್ತು ಹಸಿರು ಮನೆಗಳಲ್ಲಿ ಸಹಿತ ತರಕಾರಿ ಬೆಳೀಲಿಕ್ಕೆ ಆಸಕ್ತಿ ಇದ್ದವರು ಅಥವಾ ಇನ್ನು ಹೆಚ್ಚಿನ ಮಾಹಿತಿಗಳು ನಮ್ಗೆ ಬೇಕಾಗಿದೆ ಅಂತಂದರೆ ದಯವಿಟ್ಟು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದ 9 ಮಹಾವಿದ್ಯಾಲಯಗಳಲ್ಲಿ ಯಾರಾದರೂ ಹೋಗಿ ಸಹಿತ ತಮ್ಮ ಸಮೀಪದ ಮಹಾವಿದ್ಯಾಲಯಗಳನ್ನು ಭೇಟಿ ಮಾಡ್ಬೋದು. ಇಲ್ಲಾಂದರೆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನನ್ನನ್ನು ನೇರವಾಗಿ ಭೇಟಿ ಮಾಡಿದರೆ ತಮಗೆ ಬೇಕಾದಂಥ ವಿಷಯವನ್ನು ತಿಳಿಸಿ ಮತ್ತು ಅವರಿಗೆ ಎಲ್ಲಿ ಇವತ್ತು ಸಾಲ ಸೌಲಭ್ಯಗಳು ಕೊಡ್ತಾವೆ ಮತ್ತು ಸರ್ಕಾರದ ಯೋಜನೆಗಳು ಎಷ್ಟಿದ್ದಾವೆ ಅಂಥೇಳಿ ಅವ್ರಿಗೆ ಪ್ರತಿಯೊಂದು ವಿಷಯಗಳನ್ನು ಹೇಳಿ ಮನವರಿಕೆ ಮಾಡಿ ಅವರು ಒಂದು ತೋಟಗಾರಿಕೆಯಲ್ಲಿ ಒಂದು ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಅಂಥೇಳಿ ಈ ಒಂದು ಮುಖಾಂತರವಾಗಿ ತಮಗೆ ಹೇಳ್ತಾ ಇದ್ದೀವಿ. ಮತ್ತು ನೇರವಾಗಿ ನನ್ನ ಭೇಟಿ ಆಗ್ಬೋದು, ನನ್ನ ಫೋನ್ ನಂಬರ್ ದಯವಿಟ್ಟು ತೆಗೆದುಕೊಳ್ಬೋದು. ಫೋನ್ ಕಾಂಟ್ಯಾಕ್ಟ್ ಮಾಡಿದರೂ ಸಹಿತ ನಾನು ಅವುಗಳಿಗೆ ಉತ್ತರ ಕೊಡ್ತಾ ಇದ್ದೀವಿ. ನನ್ನ ಮೊಬೈಲ್ ನಂಬರು 9900221631. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9900221631. ಯಾಕಂತಂದರೆ ಇವತ್ತು ಕೋಕೋನಟ್ಟದಲ್ಲಿ ಹೈಬ್ರಿಡ್ ತಳಿಗಳು ಬಂದಿದ್ದಾವೆ, ಹೊಲದಲ್ಲಿ ಸುತ್ತು ಕಡೆ ಹಾಕಿದ ಸಹಿತ ತಮಗೆ ಇನ್ನೂ ಹೆಚ್ಚು ಅಡಿಷ್ನಲ್ ಇನ್ಕಮ್ ಬರಲಿಕ್ಕೆ ಸಾಧ್ಯತೆ ಐತಿ. ಇಂಥ ಇಂಥ ಯೋಜನೆಗಳನ್ನು ನಾವು ಅನೇಕ ಸಂಶೋಧನಾ ಆಯುಷ್ಗಳನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಹಳ ಒಂದು ವಿಪುಲವಾದ ಅವಕಾಶ ಇವತ್ತು ತೋಟಗಾರಿಕೆ ಇದೆ. ಇವತ್ತು ರೋಸ್ ಹೇಗೆ ಬೆಳಿಬೇಕಂತ ಗೊತ್ತಿಲ್ಲ, ಮಲ್ಲಿಗೆ ಹೇಗೆ ಬೆಳಿಬೇಕಂತ ಗೊತ್ತಿಲ್ಲ ಅಂದರೂ ಸಹಿತ ನಮ್ಮನ್ನು ನೇರವಾಗಿ ಸಂಪರ್ಕಿಸಿದರೆ ಅವರಿಗೆ ನಾವು ಒಂದು ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆ ಮುಖಾಂತರ ಅವರಿಗೆ ಹೇಳಿ ಅವ್ರಿಗೆ ಉತ್ತೇಜನ ನೀಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಸಲ್ಲಿಸ್ತಾ ನನ್ನ ಒಂದು ತೋಟಗಾರಿಕೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
0: ನಮ್ಮ ಇಂದಿನ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಸಂತ್ ಎಂ ಗಾಣಿಗೇರ್, ಪ್ರಾಧ್ಯಾಪಕರು, ತೋಟಗಾರಿಕಾ ವಿಸ್ತರಣಾ ನಿರ್ದೇಶನಾಲಯ, ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರು ತೋಟಗಾರಿಕಾ ಬೆಳೆಯ ಪ್ರಾಮುಖ್ಯತೆಯ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ, ಇದು 90.4 FM. ನಮಸ್ಕಾರ.
2: ನೆನಪುಗಳ ಮಾತು ಮಧುರ.
3: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831244444 extension 4327.
3: पहिल्यांदाच हुबळीमध्ये नवीन व युवा उद्योजक स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी तुमच्या कल्पनांचे उत्पन्नामध्ये रूपांतर करा तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा Empower 365 कल्पनेपासून कंपनीपर्यंत रविवार दिनांक 18 ऑक्टोबर 2026 रोजी हुबळी येथे यशस्वी आणि फायदे उद्योजक होण्यासाठी आवश्यक कौशल्य विकसित करण्याची संधी गमवू नका आजच आपले नाव नोंदवा नोंदणीसाठी संपर्क 9513519666 गिकोना सक्सेस स्ट्रॅटेजी

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLEIVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377 ಎಕ್ಸ್ಟೆನ್ಷನ್ 1530.

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮಾ. ಕಾನೂನನ್ನ ಸರಳವಾಗಿ ಅರ್ಥೈಸುವಂತಹ ಪ್ರಯತ್ನವೇ ನಮಗಾಗಿ ಕಾನೂನು ಕಾರ್ಯಕ್ರಮ. ಈ ಒಂದು ಸಂಚಿಕೆಯಲ್ಲಿ ಮಕ್ಕಳ ಹಕ್ಕುಗಳು ಹಾಗೂ ಆ ಹಕ್ಕುಗಳನ್ನ ರಕ್ಷಿಸುವಲ್ಲಿ ಇರುವಂತಹ ಕಾನೂನುಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಹಾಗೂ ಸಾಹಿತಿಗಳಾದ ರವೀಂದ್ರ ತೊಟಿಗೇರವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಸರ್, ಈಗ ಮಕ್ಕಳು ಮತ್ತು ಅವರ ಹಕ್ಕುಗಳು, ಆ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಇರುವಂತಹ ಕಾನೂನುಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಾ. ಹಾಗೆ ಮೊದಲನೆಯದಾಗಿ ಮಕ್ಕಳು ಅಂದ್ರೆ ಯಾರು ಸರ್?
1: ಮಕ್ಕಳು ಅಂತಂದ್ರೆ ಪರಿಶುದ್ಧ ಮನಸ್ಸಿನ ಮಕ್ಕಳು. ಅಂದ್ರೆ ಅವ್ರಿಗೆ ಈ ಜಗತ್ತಿನ ಜ್ಞಾನನೇ ಇರಂಗಿಲ್ಲ. ಆ ಮಕ್ಕಳು ಅಂತ ಅಂದ ತಕ್ಷಣ ಮಕ್ಕಳ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಮಕ್ಕಳು ದೇಶದ ಭವಿಷ್ಯದ ಪ್ರಜೆಗಳು ಮತ್ತು ಅವ್ರ ಮೇಲೆ ಬಹಳಷ್ಟು ನಾವೆಲ್ಲ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರ್ತೇವೆ. ಮಕ್ಕಳು ಮಾನವ ಕುಲಕ್ಕೆ ದೇವರು ಅಂಥೇಳಿ ನಾವು ಅಂದ್ಕೊಳ್ತೀವಿ. ಅವರ ರಾಷ್ಟ್ರೀಯತೆ ಇರ್ಬೋದು, ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಜನಾಂಗ ಇರ್ಬೋದು ಮತ್ತು ಲಿಂಗ ಯಾವುದೇ ಆಗಿದ್ದರೂ ಕೂಡ ಅವರು ದೇಶದ ಅಮೂಲ್ಯವಾದಂಥ ಅತ್ಯಮೂಲ್ಯವಾದಂಥ ಆಸ್ತಿ, ಭವಿಷ್ಯದಲ್ಲಿ ಸ್ಪಂದಿಸಬಲ್ಲದಂತಹ ವ್ಯಕ್ತಿಯಾಗಿ ಅರಳಲು ಸಾಧ್ಯವಾಗುವಂಥ ಮಗುವನ್ನು ನಾವು ಎಳೆ ವಯಸ್ಸಿನ ಮಕ್ಕಳನ್ನು ನಾವು ಸರಿಯಾಗಿ ಬೆಳೆಸಬೇಕು. ಅದು ಪೌಷ್ಟಿಕತೆ ಒಂದು ಕೊರತೆ ನೀಗಿಸುವಂಥ ನಿಟ್ಟಿನಲ್ಲಿ ಇರ್ಬೋದು, ಅಥವಾ ವೈದ್ಯಕೀಯ ಪಾಲನೆಯನ್ನು ನೀಡುವ ನಿಟ್ಟಿನಲ್ಲಿ ಇರ್ಬೋದು, ಅಥವಾ ಸರ್ವಾಂಗೀಣ ಬೆಳವಣಿಗೆಯ ಪೂರಕವಾಗಿರುವಂಥ ಒಂದು ಪರಿಸರವನ್ನು ಆ ಮಕ್ಕಳಿಗೆ ನೀಡುವಂತೆ ನಾವೆಲ್ಲರೂ ಕೂಡ ನೋಡಿಕೊಳ್ಬೇಕಾಗಿದೆ. ಒಳ್ಳೆಯ ದೇಹ ಮತ್ತು ಒಳ್ಳೆಯ ದೃಷ್ಟಿಯನ್ನು ಇಟ್ಟುಕೊಂಡು ಮಕ್ಕಳನ್ನು ದೈಹಿಕವಾಗಿ ಮತ್ತು ಸದೃಢವಾಗಿ ಬೆಳೆಸಿದ್ದೇ ಆದರೆ ದೇಶದ ಒಂದು ಶ್ರೇಷ್ಠವಾದಂಥ ಆ ಮಗು ಒಂದು ಶಕ್ತಿಯಾಗಿ ಹೊರಹೊಮ್ಮಬಹುದು ಅಂತ ಹೇಳಿ ಬಯಸ್ತಾ ಇದ್ದೀನಿ.
0: ಮಕ್ಕಳ ಬಾಲ್ಯ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿರುತ್ತೆ. ಅವರಿಗೆ ಅವರದ್ದೇ ಆದಂತಹ ಹಕ್ಕುಗಳಿರುವಾಗ ಅವುಗಳನ್ನ ರಕ್ಷಿಸುವಂತಹ ಕಾನೂನು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹಾಗಿದ್ರೆ ಭಾರತದಲ್ಲಿ ಮಕ್ಕಳ ಹಕ್ಕುಗಳನ್ನ ರಕ್ಷಿಸುವಲ್ಲಿ ಇರುವಂತಹ ಕಾನೂನುಗಳಾವವು ಸರ್?
1: ಮಕ್ಕಳಿಗಾಗಿಯೇ ಸಾಕಷ್ಟು ಕಾನೂನನ್ನು ಮಾರ್ಪಾಡು ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾದಂತಹ ಕಾನೂನುಗಳಂತಂದ್ರೆ ಈ ಮಕ್ಕಳ ಅಪೌಷ್ಟಿಕ ಯಾವ ರೀತಿಯಾಗಿ ತಡೆಗಟ್ಟಬೇಕು ಹಾಗೂ ಹಾಲಿನ ಪರ್ಯಾಯವಾದಂಥ ಮಕ್ಕಳ ಆಹಾರ ಫೀಡಿಂಗ್ ಬಾಟ್ಲ್ಗಳು ಮತ್ತು ಮಕ್ಕಳ ಆಹಾರಗಳ ಉತ್ಪಾದನೆ ಇರ್ಬೋದು, ಸರಬರಾಜು ಹಾಗೂ ಹಂಚಿಕೆ ನಿಯಂತ್ರಣ ತಿದ್ದುಪಡಿಗಳ ಒಂದು ಅಧಿನಿಯಮವನ್ನು 1992 ತರಲಾಯಿತು. ಹಾಗೆ ಮಕ್ಕಳಿಗೆ ಜೀವನಾಂಶ ಕೂಡ ಕೊಡಲಾಗ್ತದೆ. ಅಂದರೆ ವಂಚಿತವಾದಂಥ ಮಕ್ಕಳು, ತಂದೆ ತಾಯಿಯಿಂದ ವಂಚಿತವಾದಂಥ ಮಕ್ಕಳಿಗೆ ಜೀವನಾಂಶ ಕೊಡುವಂಥ ಒಂದು ಕಾನೂನು ಕೂಡ ಇದೆ. ಬಾಲ ಕಾರ್ಮಿಕರು ಅಂದರೆ ಯಾವ ರೀತಿಯಾಗಿ ಮಕ್ಕಳು ನಿಷೇಧಿತ ಕಾರ್ಖಾನೆಗಳಲ್ಲಿ ಕೆಲಸಗಳನ್ನು ಮಾಡಿಕೊಡೋದು ಅನ್ನುವಂಥ ಒಂದು ನಿಯಮ ಇದೆ, ಕಾನೂನು ಇದೆ, ಅದಕ್ಕೆ ಸಂಬಂಧಪಟ್ಟಂಥದ್ದು. ಹಾಗೆ ಬಾಲ್ಯ ವಿವಾಹ ನಿಷೇಧಾಜ್ಞೆ ಕಾಯ್ದೆ, ಅಂದರೆ ವಿವಾಹವಾಗುವ ಪೂರ್ವದೊಳಗೆ ಎಷ್ಟು ವಯಸ್ಸು ಇರಬೇಕು ಅನ್ನುವಂಥದ್ದು ಸೂಚಿಸುವಂಥದ್ದು. ಹಾಗೆ ಬಾಲ ನ್ಯಾಯ, ಮಕ್ಕಳ ಪಾಲನೆ ಮತ್ತು ಸಂರಕ್ಷಣೆ ಸಂಬಂಧಪಡುವಂಥ ನಿಯಮಗಳು, ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ಯಾವ ರೀತಿಯಾಗಿ ರಕ್ಷಣೆಯನ್ನು ಒದಗಿಸಬೇಕು ಅಂಥೇಳಿ ಈ ಎಲ್ಲ ಕಾನೂನುಗಳು ಪ್ರಮುಖವಾದಂಥ ಕಾನೂನುಗಳು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
0: ಸರ್, ಈಗ ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಇಷ್ಟೆಲ್ಲ ಕಾನೂನುಗಳಿರಬೇಕಾದ್ರೆ ಹಾಗಿದ್ರೆ ಒಂದೊಂದೇ ಕಾನೂನನ್ನು ನಾವು ನೋಡ್ತಾ ಹೋಗೋದಾದ್ರೆ ಈಗ ಮಕ್ಕಳಿಗಾಗಿ ಇರುವಂತಹ ಪ್ರಮುಖ ಕಾನೂನಿನಲ್ಲಿ ಈ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕೂಡ ಒಂದು. ಹಾಗಿದ್ರೆ ಬಾಲ್ಯ ವಿವಾಹದಿಂದ ಆಗುವಂತಹ ದುಷ್ಪರಿಣಾಮಗಳು ಆ ಕುರಿತು ಇರುವಂತಹ ಒಂದು ಕಾನೂನಿನ ಬಗ್ಗೆ ತಿಳಿಸ್ಕೊಡಿ ಸರ್.
1: ಭಾರತದಲ್ಲಿ ಬಾಲ್ಯ ವಿವಾಹ ಒಂದು ಪಿಡುಗಾಗಿ ಮುಂದುವರೆದಿದೆ. 2000 ಒಳಗೆ ವಿಶ್ವಸಂಸ್ಥೆ ಜನಸಂಖ್ಯಾ ವಿಭಾಗ 9.5% ಹುಡುಗರು ಮತ್ತು 35.7% ಹುಡುಗಿಯರು 15-19 ನಡುವೆ ವಿವಾಹವಾಗಿದ್ದರು. ಅದು 29 ರಾಜ್ಯಗಳಲ್ಲಿ ನೋಡುವುದಾದರೆ, ಅಂಕಿಅಂಶಗಳನ್ನು ನೋಡುವುದಾದರೆ 2005-2006 ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 45% ಮಹಿಳೆಯರು 18 ಮೊದಲೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಅಷ್ಟೇ ಅಲ್ಲದೇ 16 ಮಹಿಳೆಯರು, ಅಂದರೆ 16% ಮಹಿಳೆಯರು 15-19 ನಡುವಿನ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಇದೆಲ್ಲ ನೋಡೋದಾದರೆ ಈ ವಯಸ್ಸಿನಲ್ಲಿ ಮದುವೆ ಮಾಡಿಕೊಂಡರೆ ಯಾವ ರೀತಿಯಾದಂಥ ಒಂದು ದುಷ್ಪರಿಣಾಮಗಳು ಬೀರ್ತವೆ ಅನ್ನುವಂಥದ್ದನ್ನು ಸಹಿತ ಗಣನೆಗೆ ತೆಗೆದುಕೊಳ್ಳಲಾಯಿತು. 2010-2014 ಮಾರ್ಚ್ ಅಂತ್ಯದವರೆಗೆ ರಾಜ್ಯದಲ್ಲಿ ಸುಮಾರು 1333 ಬಾಲ್ಯ ವಿವಾಹ ಪ್ರಕರಣ ವರದಿಯಾಗಿದ್ದು ಕಂಡುಬರುತ್ತದೆ. ಹಾಗೆ 2012 ಮತ್ತು 2013 ಸಾಲಿನಲ್ಲಿ 251, 2013 ಮತ್ತು 2014 ಸಾಲಿನಲ್ಲಿ 515 ಬಾಲ್ಯ ವಿವಾಹಗಳು ಆಗ್ತವೆ. ಈ ಎಲ್ಲ ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಬಾಲ್ಯ ವಿವಾಹಗಳು ಹಾಗೆ ಜರುಗುತ್ತಾನೇ ಇದೆ. ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಜಾಗೃತರಾಗಿ ಎಷ್ಟೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರ ನೆರವಿನಿಂದ ಮದುವೆಗಳನ್ನು ಕೂಡ ನಿಲ್ಲಿಸಲಾಗ್ತಾ ಇದೆ. ಅದೇ ಈ ಕಾನೂನು ಇದ್ರೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡಲಾಗ್ತಾ ಇದೆ. ಕಳೆದ ವರ್ಷ 25 ಹೆಚ್ಚು ಪ್ರಕರಣಗಳು FIR ದಾಖಲಾಗಿದ್ದರೂ ಕೂಡ ಈ ವರ್ಷದ ಇದನ್ನು ಸರಾಸರಿ ನೋಡಿದರೆ ಇನ್ನೂ ಅಂದರೆ ಪ್ರಕರಣಗಳು ಹೆಚ್ಚುತ್ತಲೇ ಇವೆ ಅಂತೇಳಿ ಹೇಳ್ಬೋದು. ಅದಕ್ಕೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಭಾರತದಾದ್ಯಂತ ಅಂದರೆ ಈ ಬಾಲ್ಯ ವಿವಾಹದ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನೊಳಗೆ ಪರಿಣಾಮಕಾರಿಯಾದಂಥ ಒಂದು ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ದೃಷ್ಟಿಯೊಳಗೆ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ತರಲಾಯಿತು 2007.
0: ಸರ್, ಇನ್ನು ನಾವು ಬಹಳಷ್ಟು ಕಡೆಗಳಲ್ಲಿ ನೋಡ್ತಾ ಇರ್ತೀವಿ ತಂದೆ ತಾಯಿಗಳ ಜೊತೆಯಲ್ಲಿ ಮಕ್ಕಳು ಸಹ ಕೆಲಸ ಮಾಡ್ತಿರ್ತಾರೆ. ಹಾಗಿದ್ರೆ ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಬಾಲ ಕಾರ್ಮಿಕ ಕಾಯ್ದೆಯ ಬಗ್ಗೆ ತಿಳಿಸ್ಕೊಡಿ ಸರ್.
1: ಯಾವುದೇ ಧರ್ಮಕ್ಕೆ ಸೇರಿದ ಭಾರತದಲ್ಲಿ ಅಥವಾ ಭಾರತದ ಹೊರಗೆ ವಾಸಿಸುವ ಎಲ್ಲ ಭಾರತೀಯರಿಗೂ ಕೂಡ ಈ ರೀತಿಯಾದಂಥ ಒಂದು ಕಾನೂನು ಜಾರಿಯಲ್ಲಿ ಇರ್ತದೆ, ಅನ್ವಯವಾಗ್ತದೆ. ಇದು ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಅನ್ವಯಿಸುವುದಿಲ್ಲ, ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಅನ್ವಯಿಸುವುದಿಲ್ಲ ಅನ್ನುವಂಥ ಒಂದು ಕಾನೂನು ಕೂಡ ಇದೆ. ಯಾಕೆಂದರೆ ಫ್ರೆಂಚ್ ನಾಗರಿಕರೆಂದು ಪರಿಗಣಿಸಿರುವುದರಿಂದ ಅವರಿಗೆ ಫ್ರೆಂಚ್ ಸಿವಿಲ್ ಕಾಯ್ದೆ ಬೇರೆಯಾಗಿ ಇರುವುದರಿಂದ ಫ್ರೆಂಚ್ ಕಾಯ್ದೆ ಅನ್ವಯವಾಗ್ತದೆ. ಅದಕ್ಕೆ ಕೇಂದ್ರಾಡಳಿತ ಪ್ರದೇಶದಲ್ಲಿಯೂ ಕೂಡ ಈ ರೀತಿಯಾದಂಥ ಕಾನೂನು ಅಂದರೆ ಪಾಂಡಿಚೇರಿಯಲ್ಲಿರ್ಬೋದು ಅಥವಾ ಇನ್ನಿತರ ಕೇಂದ್ರಾಡಳಿತ ಪ್ರದೇಶದಲ್ಲಿರ್ಬೋದು ಅದಕ್ಕೆ ಅಂತಲ್ಲಿ ಈ ರೀತಿಯಾದಂಥ ಕಾನೂನು ಅನ್ವಯವಾಗುವುದಿಲ್ಲ. ಈ ಒಂದು ಬಾಲ್ಯ ವಿವಾಹ ತಡೆಗಟ್ಟುವಿಕೆಯಲ್ಲಿ ಎಲ್ಲರ ಪಾತ್ರ, ಸಾರ್ವಜನಿಕರ ಪಾತ್ರವೂ ಕೂಡ ಇದೆ. ಹಾಗೆ ಈ ಮಗು ಅಥವಾ ಅಪ್ರಾಪ್ತ ವಯಸ್ಕನೆಂದರೆ ಬಾಲಕಿಗೆ 18 ವರ್ಷ, ಬಾಲಕನಿಗೆ 21 ವರ್ಷ ವಯಸ್ಸು ಮೀರಬಾರ್ದು ಅನ್ನುವಂಥ ಕಾನೂನು ಭಾಳ ಸ್ಪಷ್ಟವಾಗಿದೆ. ಹಾಗೆ ಈ ಕಾಯ್ದೆ ಉಪಬಂಧಗಳನ್ನು 3 ವಿಭಾಗವಾಗಿ ವಿಂಗಡಿಸ್ಬೋದು. ಒಂದನೇದಾಗಿ ಯಾವ ರೀತಿಯಾಗಿ ತಡೆಗಟ್ಟಬೇಕು, ಎರಡನೇದಾಗಿ ಸಂರಕ್ಷಣೆ ಯಾವ ರೀತಿಯಾಗಿ ಮಾಡಬೇಕು, ಹಾಗೆ ಮೂರನೇದಾಗಿ ಅಪರಾಧಿಗಳ ವಿರುದ್ಧ ಮೊಕದ್ದಮೆಗಳನ್ನು ಯಾವ ರೀತಿಯಾಗಿ ಹೂಡಲಾಗ್ತದೆ ಅನ್ನುವಂಥ ವಿಚಾರದೊಳಗೆ. ಈ ಮೊದಲನೇದಾಗಿ ಹೇಳಬೇಕಂತಂದರೆ ಬಾಲ್ಯ ವಿವಾಹನ ತಡೆಗಟ್ಟಲಿಕ್ಕೆ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ ಅನ್ನುವಂಥ ವಿಚಾರವಾಗಿ ಬಾಲ್ಯ ವಿವಾಹಗಳನ್ನು ನೆರವೇರಿಸುವವರು ಸಂಜ್ಞೆಯ ಅಥವಾ ಜಾಮೀನುವಲ್ಲದ ಅಪರಾಧವಾಗಿರ್ತದೆ. ಹಾಗೆಯೇ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಬಾಲ್ಯ ವಿವಾಹ ತಡೆಗಟ್ಟಲು ಬಾಲ್ಯ ವಿವಾಹಕ್ಕೆ ಬಲಿಪಶುವಾದವರಿಗೆ ಸಂರಕ್ಷಣೆ ಒದಗಿಸುವುದು ಅಥವಾ ಮತ್ತು ಅಪರಾಧಿಗಳ ವಿರುದ್ಧ ಕ್ರಮ ಜರುಗಿಸುವುದು ಆಗಿದೆ. ಹಾಗೆ ಬಾಲ್ಯ ವಿವಾಹಗಳು ನಡೆಯದಂತೆ ನಿಷೇಧಿಸಿ ತಡೆಯಾಜ್ಞೆಗಳನ್ನು ಕೂಡ ಹೊರಡಿಸಲು ನ್ಯಾಯಾಲಯಗಳು ಅಧಿಕಾರವನ್ನು ಹೊಂದಿರ್ತವೆ. ಹಾಗೆ ಈ ನಿರ್ಬಂಧಕಾಜ್ಞೆಗಳನ್ನು ಉಲ್ಲಂಘಿಸಿದರೆ ಅದಕ್ಕೂ ಕೂಡ ಸಾಕಷ್ಟು ಕಠಿಣವಾದಂಥ ಕಾನೂನು ಕೂಡ ಇದೆ. ಹಾಗೆ ಈ ಬಾಲ್ಯ ವಿವಾಹ ಮಾಡುವವರಿಗೆ ಅಂದರೆ ಆಮಿಷ ಒಡ್ಡಿ ಕೆಲವೊಂದು ಬಲವಂತವಾಗಿ ಈ ಮದುವೆಯನ್ನು ಮಾಡ್ತಾ ಇರ್ತಾರೆ ಅಥವಾ ಮೋಸದಿಂದ ಮದುವೆಗಳನ್ನು ಮಾಡ್ತಾ ಇರ್ತಾರೆ, ಅವ್ರ ವಿರುದ್ಧ ಕೂಡ ಕಾನೂನಿನಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುವಂಥ ಒಂದು ಪ್ರದತ್ತವಾದಂಥ ಒಂದು ಕಾನೂನು ಕೂಡ ಇದೆ. ಹಾಗೆ ಇನ್ನು ಸಂರಕ್ಷಣೆಯ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಮಕ್ಕಳಿಗೆ ಮದುವೆಯನ್ನು ಏನು ಬಾಲ್ಯ ವಿವಾಹವನ್ನು ಮಾಡ್ತಾರೆ ಆ 18 ಇರ್ಬೋದು ಹೆಣ್ಮಕ್ಕಳಿಗೆ, ಹಾಗೆ ಗಂಡ್ಮಕ್ಕಳಿಗೆ 21 ಮೊದಲೇ ಮದುವೆ ಮಾಡೋದಾದರೆ ಅದನ್ನು ನ್ಯಾಯಾಲಯಗಳ ಮೂಲಕ ವೈಡಬಲ್ ಮ್ಯಾರೇಜ್ ಅಂದರೆ ಶೂನ್ಯೀಕರಣ ಮಾಡುವಂಥ ಬಾಲ್ಯ ವಿವಾಹವನ್ನು ಶೂನ್ಯೀಕರಣವನ್ನು ಮಾಡುವಂಥ ಒಂದು ಪ್ರದತ್ತವಾದಂಥ ಕಾನೂನಿನಲ್ಲಿ ಅವಕಾಶ ಕೂಡ ನ್ಯಾಯಾಲಯಕ್ಕೆ ಇದೆ. ಹಾಗೆ ಬಾಲ್ಯ ವಿವಾಹಕ್ಕೊಳಗಾದ ಬಾಲಿಗೆ ಜೀವನಾಂಶ ಹಾಗೂ ನಿವಾಸ ಒದಗಿಸುವುದಕ್ಕಾಗಿ ಒಂದು ಉಪಬಂಧಗಳನ್ನು ರಚಿಸಲಾಗ್ತದೆ. ಕಾನೂನುಬದ್ಧವಾದಂಥ ಸ್ಥಾನವನ್ನು ನೀಡುವ ದೃಷ್ಟಿಯೊಳಗೆ ಆ ಬಾಲ್ಯ ವಿವಾಹಕ್ಕೊಳಗಾದಂಥ ಒಂದು ಮಕ್ಕಳಿಗೆ ಅಭಿರಕ್ಷೆಯನ್ನು ನೀಡಬೇಕಾಗ್ತದೆ. ಹಾಗೆ ಆ ಮಗುವಿಗೆ ಜೀವನಾಂಶವನ್ನು ಕೂಡ ನೀಡಲು ಈ ಕಾನೂನಿನಲ್ಲಿ ಒಂದು ಉಪಬಂಧಗಳನ್ನು ರಚಿಸಲಾಗಿದೆ. ಹಾಗೆ ವೈದ್ಯಕೀಯ ನೆರವು ಕೂಡ ನೀಡಲಾಗ್ತದೆ, ಕಾನೂನಿನ ನೆರವು ಕೂಡ ನೀಡಲಾಗ್ತದೆ. ಹಾಗೆ ಆ ಮಕ್ಕಳಿಗೆ ಸಲಹೆ ಬೇಕಾದ್ರೆ ಕಾನೂನು ಸಲಹೆಗಳನ್ನು ನೀಡಬಹುದು, ವೈದ್ಯಕೀಯ ಸಲಹೆಗಳನ್ನು ಕೂಡ ನೀಡುವಂಥ ಒಂದು ಅವಕಾಶವನ್ನು ನೀಡಲಾಗಿದೆ. ಹಾಗೆ ಪೂರ್ವ ಪುನರ್ವಸತಿ ಇರ್ಬೋದು, ಅಥವಾ ಆ ಮಕ್ಕಳಿಗೆ ಬೆಂಬಲವಾಗಿ ನಿಂತುಕೊಳ್ಳುವಂಥ ಸಾಕಷ್ಟು ಉಪಗಂಧಗಳು ಕೂಡ ಕಾನೂನಿನಲ್ಲಿ ಲಭ್ಯವಿವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗೆ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಂತ ಇರ್ತಾರೆ, ಹಾಗೆ ಬಾಲ್ಯ ವಿವಾಹನ ತಡೆಗಟ್ಟಲಿಕ್ಕೆ ಪೊಲೀಸರು ಇರ್ತಾರೆ, ಹಾಗೆ ಬಾಲ್ಯ ವಿವಾಹನ ತಡೆಗಟ್ಟಲಿಕ್ಕೆ ಸಾಕಷ್ಟು ಮಕ್ಕಳಿಗೆ ಕಾನೂನುಗಳು ಕೂಡ ಮಾರ್ಪಾಡಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಾಗೆ ಈ ಅಪರಾಧಿಗಳ ವಿರುದ್ಧ ಕಾನೂನು ಜರುಗಿಸುವುದು ಯಾವ ರೀತಿಯಾಗಿ ಅಂತಂದರೆ, ಬಾಲಕಿಯನ್ನು ವಿವಾಹವಾದ 18 ವರ್ಷಗಳಿಗೂ ಹೆಚ್ಚು ವರ್ಷ ವಯಸ್ಸಿನ ಗಂಡಸಿಗೆ ಶಿಕ್ಷೆ ಅದು ನೀಡಬೇಕನ್ನುವಂಥದ್ದು ಕಾಯ್ದೆಯಲ್ಲೇ ಇದೆ. ಹಾಗೆ ನೇರವಾಗಿರ್ಬೋದು ಅಥವಾ ಅಂದರೆ ಇಂಡೈರೆಕ್ಟ್ ಆಗಿರ್ಬೋದು ಅಥವಾ ಉತ್ತೇಜನ ನೀಡಿ ಮದುವೆ ಮಾಡಿದಂಥವ್ರಿರ್ಬೋದು, ಅವ್ರಿಗೂ ಕೂಡ ಶಿಕ್ಷೆಯನ್ನು ಘೋಷಿಸಲಾಗಿದೆ. ಹಾಗೆ ಉತ್ತೇಜನೆ ಮಾಡುವಂಥವರು ಅವ್ರ ಪಾಲಕರು ಇರ್ಬೋದು, ಪೋಷಕರು ಇರ್ಬೋದು ಅಥವಾ ವ್ಯಕ್ತಿಗಳು ಇರ್ಬೋದು, ಸಂಘ ಸಂಸ್ಥೆಗಳು ಇರ್ಬೋದು, ಅವ್ರಿಗೂ ಕೂಡ ಈ ಕಾನೂನಡಿ ಒಳಗೆ ಶಿಕ್ಷೆಯನ್ನು ವಿಧಿಸಲಾಗ್ತದೆ. ಯಾವುದೇ ವರ್ಗಕ್ಕೆ ಸೇರಿರಲಿ, ಸೇರಿದ ಮಹಿಳಾ ಅಪರಾಧಿಗಳಿಗೆ ಕಾರಾವಾಸ ಶಿಕ್ಷೆಯನ್ನು ವಿಧಿಸುವ ಹಾಗಿಲ್ಲ ಅಂತ ಹೇಳಿ ಕಾಯ್ದೆ ಸ್ಪಷ್ಟವಾಗಿ ಹೇಳಿದೆ ಅಂತ ಹೇಳ್ಬೋದು. ಕಾನೂನಡಿ ಒಳಗೆ ಕಾರ್ಯವಿಧಾನ ಯಾವ ರೀತಿಯಾಗಿದೆ ಅಂತಂದರೆ, ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಇರ್ತಾರೆ, ಬಾಲ್ಯ ವಿವಾಹನ ತಡೆಗಟ್ಟಲಿಕ್ಕೆ ಜಿಲ್ಲಾ ದಂಡಾಧಿಕಾರಿಗಳು ಇರ್ತಾರೆ ದಂಡವಿಧಿಯನ್ನು ವಿಧಿಸಲಿಕ್ಕೆ, ಹಾಗೆ ಪ್ರಥಮ ನ್ಯಾಯಿಕ ದಂಡಾಧಿಕಾರಿಗಳು ಮೆಟ್ರೋಪಾಲಿಟಿನ್ ಮ್ಯಾಜಿಸ್ಟ್ರೇಟ್ಗಳು ಇರ್ತಾರೆ, ಹಾಗೆ ಪೊಲೀಸರು ಇರ್ತಾರೆ, ಕುಟುಂಬ ನ್ಯಾಯಾಲಯಗಳು ಇರ್ತದೆ. ಇಷ್ಟೆಲ್ಲ ಇದ್ದರೂ ಕೂಡ ಕಣ್ಣು ತಪ್ಪಿ ಬಾಲ್ಯ ವಿವಾಹಗಳು ನಡೀತಾನೆ ಇದೆ. ಅದನ್ನು ತಡೀಲಿಕ್ಕೆ ಬರೇ ಸರ್ಕಾರ ಆಗಲಿ ಅಥವಾ ಕಾನೂನುಗಳಾಗಲಿ ಇವರು ಅಷ್ಟರಲ್ಲಿಂತರೂ ಸಾಧ್ಯ ಇಲ್ಲ. ಜನಸಾಮಾನ್ಯರು ಕೂಡ ಈ ತಡೆಗಟ್ಟುವ ನಿಟ್ಟಿನೊಳಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
0: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳು ಹಾಗೂ ಆ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಇರುವಂತಹ ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಹಾಗೂ ಸಾಹಿತಿಗಳಾದ ರವೀಂದ್ರ ತೊಟಗೇರವರು. ಸರ್, ಇನ್ನು ನಾವು ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ, ತಂದೆ ತಾಯಿಗಳ ಜೊತೆ ಮಕ್ಕಳು ಕೂಡ ಕೆಲಸವನ್ನ ಮಾಡ್ತಾ ಇರ್ತಾರೆ, ಹಾಗಿದ್ರೆ ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಬಾಲ ಕಾರ್ಮಿಕ ಕಾಯ್ದೆಯ ಬಗ್ಗೆ ತಿಳಿಸ್ಕೊಡಿ ಸರ್.
1: ಬಾಲ ಕಾರ್ಮಿಕರಂದ್ರೆ ಬಡತನ ಇರ್ಬೋದು, ಶಿಕ್ಷಣ ಸೌಲಭ್ಯದ ಕೊರತೆ ಇರ್ಬೋದು, ಕುಟುಂಬದ ದುರ್ಬಲ ಆರ್ಥಿಕ ಸ್ಥಿತಿ ಇರ್ಬೋದು, ಹಾಗೆ ಪಾಲಕರ ಒಂದು ಅಜ್ಞಾನ ಇರ್ಬೋದು, ಮತ್ತು ಮಕ್ಕಳ ಒಂದು ಅನಾಸಕ್ತಿ ಅಂದರೆ ಆಸಕ್ತಿ ಇರದೇ ಇರುವಂಥದ್ದು ಇರ್ಬೋದು. ಈ ಎಲ್ಲ ಕಾರಣದಿಂದಾಗಿ ಬಾಲ್ಯದಲ್ಲಿಯೇ ಮಕ್ಕಳು ತಮ್ಮ ಅಂದರೆ ಶಾಲೆಯನ್ನು ಬಿಟ್ಟು ಅಂದರೆ ಶಿಕ್ಷಣವನ್ನು ಬಿಟ್ಟು ದುಡಿಮೆಗೆ ಅಂಟ್ಕೊಂಡು ಬಿಡ್ತಾರೆ, ದುಡಿಮೆಗೆ ಹಚ್ಚಲಾಗ್ತದೆ. ಇಂಥ ಬಾಲಕರನ್ನೇ ಬಾಲ ಕಾರ್ಮಿಕರಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ 1986 ಒಂದು ಪ್ರದಕ್ತವಾದಂಥ ಒಂದು ಅಂದರೆ ಯಾವ ರೀತಿಯಾದಂಥ ಮಕ್ಕಳು, ಯಾವ ವಯಸ್ಸಿನ ಮಕ್ಕಳು ಯಾವ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕು, ಯಾವ ಕಾರ್ಖಾನೆಯಲ್ಲಿ ಕೆಲಸ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪಟ್ಟಿ ಮಾಡಲಾಗಿದೆ. ಬಾಲ ಕಾರ್ಮಿಕ ಅಂದ ತಕ್ಷಣ ನಾವು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ದುಡಿಯುವ ಮಗು ಅಂಥೇಳಿ ನಾವು ಕರಿತೀವಿ. ಈ ಅಧಿನಿಯಮದೊಳಗೆ ಹೇಳಬೇಕಂತಂದರೆ ಬಾಲ ಕಾರ್ಮಿಕರನ್ನು ಯಾವ ರೀತಿಯ ಯಾವ ಕೆಲಸಕ್ಕೆ ನಿಯೋಜಿಸಲಾಗತಕ್ಕದ್ದಲ್ಲ ಅಂದರೆ ಯಾವುದಕ್ಕೆ ನಿಯೋಜಿಸನೆ ಕೆಲಸ ಮಾಡಬಾರ್ದು ಬಾಲ ಕಾರ್ಮಿಕರು ಅನ್ನುವಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ರೈಲ್ವೆ ಇಲಾಖೆಯೊಳಗೆ ಅಂದರೆ ಇದರ ಮೂಲಕ ರೈಲುಗಳ ಮೂಲಕ ಕಾರ್ಮಿಕರು ಪ್ರಯಾಣಿಸುವ ಸರಕುಗಳು ಅಥವಾ ಅಂಚೆ ಸಾಗಣೆಯಾಗುವ ಕ್ಷೇತ್ರ ಇಂಥಲ್ಲಿ ಬಾಲ ಕಾರ್ಮಿಕರು ಕೆಲಸ ಮಾಡತಕ್ಕದ್ದಲ್ಲ. ಹಾಗೆ ರೈಲ್ವೆ ಪ್ರಾಂಗಣದೊಳಗೆ ಕಸ ಕಡ್ಡಿ ಅಂದರೆ ಆರಿಸುವಂಥವ್ರು, ಹಾಗೆ ಬೂದಿಗುಂಡಿಗಳನ್ನು ಸ್ವಚ್ಛ ಮಾಡುವಂಥವ್ರು ಅಥವಾ ಕಟ್ಟಡದ ಕೆಲಸವನ್ನು ಮಾಡ್ತಕ್ಕದ್ದಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿದೆ. ಒಂದು ಪ್ಲಾಟ್ಫಾರ್ಮ್ನಿಂದ ಮತ್ತೊಂದು ಪ್ಲಾಟ್ಫಾರ್ಮ್ನವರೆಗೆ ಸಂಚರಿಸಬೇಕಾದಂಥ ರೈಲ್ವೆ ನಿಲ್ದಾಣದಲ್ಲಿ ಹೋಟೆಲ್ ಕೆಲಸ ಮಾಡ್ತಕ್ಕದ್ದಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾದಂಥ ನಿಯಮ ಇದೆ. ಹಾಗೆ ರೈಲ್ವೆ ಸ್ಟೇಷನ್ನಲ್ಲಿ ನಿರ್ಮಾಣಕ್ಕೆ ಸಂಬಂಧಿಸಿದ ಅಥವಾ ರೈಲ್ವೆ ಹಳಿಗಳ ನಡುವೆ ಯಾವುದೇ ರೀತಿಯಾದಂಥ ಒಂದು ಕೆಲಸವನ್ನು ಮಾಡ್ತಕ್ಕದ್ದಲ್ಲ. ಹಾಗೆ ಬಂದರಿನ ಪರಿಮಿತಿಯೊಳಗೂ ಕೂಡ ಬಾಲಕಾರ್ಮಿಕರು ಕೆಲಸ ಮಾಡ್ತಕ್ಕದ್ದಲ್ಲ. ಹಾಗೆ ತಾತ್ಕಾಲಿಕ ಲೈಸೆನ್ಸ್ ಹೊಂದಿರುವ ಅಂಗಡಿಗಳಲ್ಲಿ ಅಂದರೆ ಪಟಾಕಿ ಸಿಡಿಸುವಂಥ ಅಂದರೆ ಪಟಾಕಿ ತಯಾರು ಮಾಡುವಂಥ ಅಂಗಡಿ ಇರ್ಬೋದು ಅಥವಾ ಸಿಡಿಮದ್ದು ಮಾರಾಟ ಮಾಡುವಂಥ ಒಂದು ಕೆಲಸ ಇರ್ಬೋದು, ಈ ಎಲ್ಲ ಕೆಲಸಗಳನ್ನು ಕೂಡ ಬಾಲಕಾರ್ಮಿಕರು ಇಂಥ ಒಂದು ಪರಿಸ್ಥಿತಿಯೊಳಗೆ ಕೆಲಸವನ್ನು ಮಾಡತಕ್ಕದ್ದಲ್ಲ ಅನ್ನುವಂಥದ್ದು ನಿಯಮ ಸ್ಪಷ್ಟವಾಗಿದೆ. ಅದಲ್ಲದೆ ಕಾರ್ಖಾನೆಗಳಲ್ಲಿ ಸಹ ಬಾಲಕಾರ್ಮಿಕರನ್ನು ನಿಯೋಜನೆ ಮಾಡತಕ್ಕದ್ದಲ್ಲ. ಅಂದರೆ ಯಾವ ರೀತಿಯಾದಂಥ ಕಾರ್ಖಾನೆಯೊಳಗೆ ಬಾಲಕಾರ್ಮಿಕರು ಕೆಲಸ ಮಾಡತಕ್ಕದ್ದಲ್ಲ ಅಂತಂದರೆ, ಬೀಡಿ ತಯಾರಿಕೆ, ಬೀಡಿ ಚುಟ್ಟ ತಯಾರಿಕೆಯೊಳಗೆ ಬಾಲಕಾರ್ಮಿಕರು ಕೆಲಸ ಮಾಡತಕ್ಕದ್ದಲ್ಲ. ಹಾಗೆ ಜಮಖಾನೆಯನ್ನು ನೇಯುವಂಥ ಕೆಲಸವೊಳಗೂ ಕೂಡ ಅದು ಅಪಾಯಕಾರಿಯಾದಂಥ ಕೆಲಸ, ಅಲ್ಲಿಯೂ ಕೂಡ ಬಾಲಕಾರ್ಮಿಕರು ಕೆಲಸ ಮಾಡತಕ್ಕದ್ದಲ್ಲ. ಸಿಮೆಂಟನ್ನು ಚೀಲಗಳಲ್ಲಿ ತುಂಬುವುದು ಇರ್ಬೋದು, ಅಥವಾ ಸಿಮೆಂಟನ್ನು ಉತ್ಪಾದನೆ ಮಾಡೋದಿರ್ಬೋದು, ಸಾಗಾಣಿಕೆ ಮಾಡೋದಿರ್ಬೋದು, ಇಲ್ಲಿಯೂ ಕೂಡ ಬಾಲಕಾರ್ಮಿಕರು ಕೆಲಸ ಮಾಡತಕ್ಕದ್ದಲ್ಲ. ಹಾಗೆ ಬಟ್ಟೆ ಮುದ್ರಣ ಇರ್ಬೋದು, ಬಣ್ಣ ಹಾಕುವುದಿರ್ಬೋದು, ಅಥವಾ ಬಟ್ಟೆಯನ್ನು ನೇಯುವುದಿರ್ಬೋದು, ಇಲ್ಲಿಯೂ ಕೂಡ ಬಾಲಕಾರ್ಮಿಕರು ಕೆಲಸ ಮಾಡತಕ್ಕದ್ದಲ್ಲ. ಹಾಗೆ ಬೆಂಕಿ ಕಡ್ಡಿಗಳ ಕೆಲಸ, ಅಂದರೆ ಅದು ಉತ್ಪಾದನೆ ಇರ್ಬೋದು, ತಯಾರಿಕೆ ಇರ್ಬೋದು, ಹಾಗೆ ಸ್ಫೋಟಕಗಳು ಅಲ್ಲೂ ಕೂಡ ಕೆಲಸ ಮಾಡತಕ್ಕದ್ದಲ್ಲ. ಸಿಡಿಮದ್ದೆಗಳನ್ನು ತಯಾರಿಕೆ ಮಾಡುವುದು ಅಲ್ಲೂ ಕೂಡ ಬಾಲಕಾರ್ಮಿಕರಾಗಿ ಮಕ್ಕಳು 14 ವಯಸ್ಸಿನಕ್ಕಿಂತ ಕಡಿಮೆ ಇರುವಂಥ ಮಕ್ಕಳು ಕೆಲಸ ಮಾಡತಕ್ಕದ್ದಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಹಾಗೆ ಅಬ್ರಕ್ ಮೈಕಾವನ್ನು ಕತ್ತರಿಸುವಂಥ ಒಂದು ಕೆಲಸ, ಅದು ಬಹಳ ಅಂದರೆ ಒಂದು ವಜ್ಯವಾದಂಥ ಕೆಲಸ ಅದು, ಅದನ್ನು ತುಂಡರಿಸುವಂಥ ಕೆಲಸ, ಅದು ಬಹಳ ಕಠಿಣಕರವಾದಂಥ ಕೆಲಸ, ಅಲ್ಲೂ ಕೂಡ ಬಾಲಕಾರ್ಮಿಕರು ಕೆಲಸ ಮಾಡತಕ್ಕದ್ದಲ್ಲ. ಅರಗು ತಯಾರಿಕೆ ಇರ್ಬೋದು, ಸಾಬೂನು ತಯಾರಿಕೆ ಇರ್ಬೋದು, ಹಾಗೆ ಚರ್ಮ ಹದ ಮಾಡುವುದಿರ್ಬೋದು, ಉಣ್ಣೆ ಸ್ವಚ್ಛಗೊಳಿಸುವುದಿರ್ಬೋದು, ಕಟ್ಟಡ ನಿರ್ಮಾಣ ಮಾಡುವುದಿರ್ಬೋದು, ಇಂಥ ಉದ್ಯಮಗಳಿಗೂ ಕೂಡ ಮಕ್ಕಳು ಕೆಲಸ ಮಾಡತಕ್ಕದ್ದಲ್ಲ. ಬಳಪ ತಯಾರಿಕೆ ಹಾಗೂ ಪ್ಯಾಕಿಂಗ್ ಇಲ್ಲೂ ಕೂಡ ಕೆಲಸ ಮಾಡತಕ್ಕದ್ದಲ್ಲ. ಶಿಲೆಗಳಿಂದ ಉತ್ಪನ್ನಗಳ ತಯಾರಿಕೆ ಮತ್ತು ವಿಷಪೂರಿತ ಲೋಹಗಳು, ಸೀಸ, ಪಾದರಸ, ಮ್ಯಾಂಗನೀಸ್, ಕ್ರೋಮಿಯಂ, ಕಾಡ್ಮಿಯಂ, ಬೆಂಜಿಯನ್, ಕೀಟನಾಶಕಗಳು, ಹೀಗೆ ಅಪಾಯಕಾರಿಯಾದಂಥ ಏನು ಉತ್ಪಾದನೆಗಳಿದೆ ಅಂತಲ್ಲಿ ಅದು ಯಾವುದೇ ರೀತಿಯಾದಂಥ ಫ್ಯಾಕ್ಟ್ರಿಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತಕ್ಕದ್ದಲ್ಲ ಅನ್ನುವಂಥದ್ದು ಕೂಡ ಭಾಳ ಸ್ಪಷ್ಟವಾದಂಥ ನಿಯಮ ಮತ್ತು ಕಾನೂನು ಕೂಡ ಇದೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ.
0: ಸರಿನು, ಮಕ್ಕಳ ಹಕ್ಕುಗಳ ಕುರಿತು ಮಾತನಾಡುವಾಗ ಶಿಕ್ಷಣ ಕೂಡ ಮಕ್ಕಳಿಗೆ ಒಂದು ಮೂಲಭೂತ ಹಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಯಾರು ಸರ್, ಅವರಿಗೆ ಕಾನೂನಾತ್ಮಕವಾಗಿ ಇರುವಂತಹ ಮಾರ್ಗಸೂಚಿಗಳ ಬಗ್ಗೆ ತಿಳಿಸ್ಕೊಡಿ ಸರ್.
1: ಈ ಬಾಲಕಾರ್ಮಿಕರನ್ನು ಏನು ಈಗಾಗಲೇ ಯಾವ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಈಗಾಗಲೇ ಒಂದು ಪಟ್ಟಿಯನ್ನು ಈ ಕಾನೂನಿನಡಿಯೊಳಗೆ ನೀಡಲಾಗಿದೆ. ಅದನ್ನು ಬಿಟ್ಟು ಉಳಿದ ಕಾರ್ಖಾನೆಗಳೊಳಗೆ ಈ ಬಾಲಕಾರ್ಮಿಕರು ಯಾವ ರೀತಿಯಾದಂಥ ಅಂದರೆ ಅವರಿಗೆ ಅಪಾಯಕಾರಿಯಾದಂಥ ಕೆಲಸಗಳನ್ನು ಮಾಡದೇ ಇರುವಂಥ ಒಂದು ಕಾರ್ಖಾನೆಯೊಳಗೆ ಕೆಲಸ ನಿಯೋಜನೆ ಮಾಡಿ ಅಂದರೆ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದೇ ಆದಂಥ ಸಂದರ್ಭ ಒಳಗೆ ಇದ್ದರೆ ಆ ಮಕ್ಕಳಿಗೆ 6 ಗಂಟೆಗಿಂತ ಹೆಚ್ಚು ಅವಧಿಗೆ ಕೆಲಸ ಮಾಡಿಸತಕ್ಕದ್ದಲ್ಲ ಅನ್ನುವಂಥದ್ದು ನಿಯಮ ಇದೆ. ಹಾಗೆ ಒಂದು ಬಾರಿಗೆ 3 ಗಂಟೆಗಿಂತ ಹೆಚ್ಚಿನ ಅವಧಿಗೆ ಅವರ ಕಡೆಯಿಂದ ಕೆಲಸ ತೆಗೆದುಕೊಳ್ಳಬಾರದು, ಮತ್ತು 3 ಗಂಟೆ ನಂತರ ಕನಿಷ್ಠ 1 ಗಂಟೆಯ ವಿರಾಮವನ್ನು ಅವರಿಗೆ ನೀಡಬೇಕು ಅನ್ನುವಂಥದ್ದು ಕೂಡ ನಿಯಮ ಸ್ಪಷ್ಟ ಇದೆ. ಅಂದರೆ ಒಂದು ಇಂಟರ್ವಲ್ ಕೊಡಬೇಕನ್ನುವಂಥ ನಿಯಮ ಇದೆ. ಮಕ್ಕಳಿಂದ ರಾತ್ರಿ 7ರಿಂದ ಬೆಳಿಗ್ಗೆ 8 ಗಂಟೆಯವರೆಗೆ ಯಾವುದೇ ಕೆಲಸವನ್ನು ಮಾಡಿಸತಕ್ಕದ್ದಲ್ಲ ಅನ್ನುವಂಥದ್ದು ನಿಯಮ ಇದೆ. ಹಾಗೆ ಒಂದು ವಾರದಲ್ಲಿ ಒಂದು ದಿನದ ರಜೆಯನ್ನು ಕಡ್ಡಾಯವಾಗಿ ನೀಡಬೇಕನ್ನುವಂಥದ್ದು ಕೂಡ ನಿಯಮ ಸ್ಪಷ್ಟವಾಗಿದೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ.
0: ಸರ್, ಇನ್ನು ಈ ಒಂದು ಮಕ್ಕಳ ಹಕ್ಕುಗಳ ಕುರಿತು ಮಾತನಾಡುವಾಗ ಶಿಕ್ಷಣ ಕೂಡ ಮಕ್ಕಳಿಗೆ ಒಂದು ಮೂಲಭೂತ ಹಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಯಾರು ಸರ್, ಈಗ ಅವರಿಗೆ ಕಾನೂನಾತ್ಮಕವಾಗಿರುವಂತಹ ಮಾರ್ಗಸೂಚಿಗಳ ಬಗ್ಗೆ.
1: ಅಂದರೆ ಬಡ ಜನತೆಗೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಮಕ್ಕಳಿಗೆ ಒಂದು ಶಿಕ್ಷಣ, ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ನೀಡುವುದು ಒಂದು ಕಡ್ಡಾಯವಾದಂಥ ಕಾನೂನುವನ್ನು ಇತ್ತೀಚಿನ ದಿನಗಳೊಳಗೆ ಮಾರ್ಪಾಡು ಮಾಡಲಾಗಿದೆ. ಕಡ್ಡಾಯ ಶಿಕ್ಷಣ ಅಂತಂದರೆ ಎಲ್ಲ ಮಕ್ಕಳು ಒಂದು ನಿರ್ದಿಷ್ಟ ವಯಸ್ಸಿನ ತನಕ ಸಾಮಾನ್ಯವಾಗಿ 6 ವರ್ಷದಿಂದ 14 ವರ್ಷದ ಒಳಗಿನ ಮಕ್ಕಳು ಅವರಿಗೆ ಉಚಿತವಾದಂಥ ಶಿಕ್ಷಣ ಕೊಡಬೇಕು ಎಂಬುದಾಗಿ ಕಾನೂನು ಇದೆ. ಭಾರತದಲ್ಲಿ ಈ ಹಕ್ಕನ್ನು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಅಂದರೆ 2009ರಲ್ಲಿ ಈ ಕಾಯ್ದೆಯನ್ನು ತರಲಾಯಿತು. ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಅಂದರೆ RTE ಅಂಥೇಳಿ ನಾವು ಭಾಳ ಪಾಪ್ಯುಲರ್ ಆಗಿ ಕರಿತೀವಿ, ಅದನ್ನು 2009ರಲ್ಲಿ ಜಾರಿಗೆ ತರಲಾಯಿತು. ಅದೇ ಹೇಳಿದ ಪ್ರಕಾರ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಕೊಡಬೇಕು ಅನ್ನುವಂಥ ಒಂದು ಹಕ್ಕನ್ನು, ಈ ಶಿಕ್ಷಣ ಹಕ್ಕನ್ನು ಮಕ್ಕಳಿಗೆ ಕೊಡಲಾಯಿತು. ಹಾಗೆ ಈ ವಯೋಮತಿಯನ್ನು 6ರಿಂದ 14 ವರ್ಷಕ್ಕೆ ಏನಾದರೂ ಕಾಯ್ದೆಯನ್ನು ಅನ್ವಯಿಸಲಾಯಿತು. ಆದರೆ ಸರ್ಕಾರದ ಕೆಲವೊಂದು ಜವಾಬ್ದಾರಿಗಳನ್ನು ಕೂಡ ಸರ್ಕಾರ ಮರೆಯಲಿಲ್ಲ, ಅದನ್ನು ಕೂಡ ಕಾನೂನಿನಲ್ಲಿ ಅಳವಡಿಸಲಾಯಿತು. ಮಕ್ಕಳಿಗೆ ಉಚಿತವಾದಂಥ ಮತ್ತು ಕಡ್ಡಾಯವಾದಂಥ ಶಿಕ್ಷಣ ಜೊತೆಗೆ ಒಂದು ಮಕ್ಕಳಿಗೆ ಅಂದರೆ ಒಂದು ಸ್ಪೆಷಲ್ ಅಂದರೆ ಅಟ್ರಾಕ್ಷನ್ ಮಾಡೋ ದೃಷ್ಟಿಯೊಳಗೆ ಒಂದು ಬಿಸಿಯೂಟದ ಯೋಜನೆಗಳನ್ನು ಕೂಡ ಜಾರಿಗೆ ತರಲಾಯಿತು. ಕಾಯ್ದೆ ಮತ್ತು ಈ ಬಿಸಿಯೂಟದ ಜೊತೆಗೆ

0: ಶಾಲೆಗಳಲ್ಲಿ ಅಂದರೆ ತಾವು ಅವರು ಶಿಕ್ಷಣವನ್ನು ಪಡೀಬೇಕು ಅನ್ನುವಂಥ ಒಂದು ಅವಕಾಶವನ್ನು ಕೂಡ ನೀಡಲಾಯಿತು. ಖಾಸಗಿ ಶಾಲೆಗಳಲ್ಲಿ ಮೀಸಲಾತಿ ಅಂದರೆ ಯಾವ ರೀತಿಯಾಗಿ ಮೀಸಲಾತಿ, ಖಾಸಗಿ ಶಾಲೆ ಅಂದರೆ ಪ್ರೈವೇಟಾಗಿ ಏನು ಸ್ಕೂಲ್ಗಳಿದೆ ಆ ಸ್ಕೂಲ್ಗಳಲ್ಲಿ 25% ಬಡ ಮತ್ತು ದುರ್ಬಲ ವರ್ಗದ ಮಕ್ಕಳಿಗೆ ಮೀಸಲಿಡಬೇಕು ಅಂದರೆ ಈ ರೀತಿಯಾದಂಥ ಒಂದು ಕಡ್ಡಾಯವಾದಂಥ ಏನು ಶಿಕ್ಷಣ ಇದೆ ಅದನ್ನು 25% ಬಡ ಮಕ್ಕಳಿಗೆ ಕಂಪಲ್ಸರಿಯಾಗಿ ಕೊಡಬೇಕು, ದುರ್ಬಲ ವರ್ಗದವ್ರಿಗೆ ಕೊಡಬೇಕು ಅಂದರೆ ಡ್ರೌನ್ ಟೂಡನ್ ಸ್ಟೂಡೆಂಟ್ಸ್ಗೆ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದನ್ನು ಮೀಸಲಾಗಿ ಇಡಲಾಯಿತು. ಹಾಗೆ ಶಾಲಾ ನಿರ್ವಹಣಾ ಸಮಿತಿಗಳನ್ನು ಸಹಿತ ಇವೆಲ್ಲ ನೋಡಲಿಕ್ಕೆ ಇವೆಲ್ಲನೂ ನಿರ್ವಹಿಸಲಿಕ್ಕೆ ಶಾಲಾ ನಿರ್ವಹಣಾ ಸಮಿತಿಗಳನ್ನು ಕೂಡ ಅದರಲ್ಲಿ ನೇಮಿಸಲಾಯಿತು. ಅದಕ್ಕೆ ಒಟ್ಟಾರೆ ಹೇಳಬೇಕಂತಂದರೆ ಈ ಕಡ್ಡಾಯ ಶಿಕ್ಷಣವು ಭಾರತದ ಸಂವಿಧಾನದ 21A ವಿಧಿ ಅಡಿಯೊಳಗೆ ಇದನ್ನ ಈ ಮೂಲಭೂತ ಹಕ್ಕು ಅಂತ ಹೇಳಿ ತಿಳ್ಕೊಂಡು ಈ ಉಚಿತವಾದಂಥ ಶಿಕ್ಷಣವನ್ನು ನೀಡುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಹಕ್ಕನ್ನು ತರಲಾಯಿತು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
1: ಸರ್, ಇನ್ನು ಮಕ್ಕಳಿಗಾಗಿ ಇರುವಂತಹ ಹಕ್ಕುಗಳ ಕುರಿತು ಮಾತನಾಡುವಾಗ ಶಿಕ್ಷಣ ಕೂಡ ಮಕ್ಕಳಿಗೆ ಒಂದು ಮೂಲಭೂತ ಹಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ಮಕ್ಕಳಿಗಾಗಿಯೇ ಇರುವಂತಹ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕಾಯ್ದೆ RTE ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ವಿದ್ಯಾರ್ಥಿಗಳು ಅಂದ್ರೆ ಯಾರು ಸರ್? ಅವರಿಗೆ ಕಾನೂನಾತ್ಮಕವಾಗಿ ಇರುವಂತಹ ಮಾರ್ಗಸೂಚಿಗಳ ಬಗ್ಗೆ ತಿಳಿಸ್ಕೊಡಿ ಸರ್.
0: ವಿದ್ಯಾರ್ಥಿ ಅಂತಂದ ಮೇಲೆ ಪರಿಶುದ್ಧವಾದಂತಹ ವಿದ್ಯಾರ್ಥಿಗಳು ಅಂತ ಈಗಾಗಲೇ ಹೇಳಿದ್ದೀನಿ, ಪ್ರಾಂಜಲ ಮನಸ್ಸಿನ ವಿದ್ಯಾರ್ಥಿಗಳು. ಅವ್ರಿಗೆ ಇನ್ನೂ ಜೀವನದ ಬಗ್ಗೆ ಯಾವುದೇ ಅನುಭವ ಇರಂಗಿಲ್ಲ. ಅಂಥ ಒಂದು ಸಂದರ್ಭ ಒಳಗೆ ತಂದೆ ತಾಯಿ ಇರ್ಬೋದು ಅಥವಾ ಅವ್ರಿಗೆ ಪೋಷಕರು ಇರ್ಬೋದು, ಅಜ್ಜ ಅಮ್ಮ ಇರ್ಬೋದು ಅಥವಾ ಅವ್ರಿಗೆ ನೀಡೋ ಅಂದರೆ ಶಿಕ್ಷಕರು ಇರ್ಬೋದು, ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳ ಜೀವನವನ್ನು ನಾವು ಹಸನಾಗಿ ಮಾಡಬೇಕಾಗಿದೆ. ವಿದ್ಯಾರ್ಥಿ ಜೀವನ ಮನುಷ್ಯನ ಬದುಕಿನೊಳಗೆ ಬಹಳ ಮಹತ್ವಪೂರ್ವವಾದಂಥ ಒಂದು ಘಟ್ಟ ಅಂಥೇಳಿ ಹೇಳಬೇಕಾಗ್ತದೆ. ಯಾಕಂದರೆ ಈ ಒಂದು ವಿದ್ಯಾರ್ಥಿ ಜೀವನದೊಳಗೆ ಅಂದರೆ ಬದುಕು ಬಂಗಾರ ಅಂಥೇಳಿ ಕರಿತೀವಿ, ಅಂದರೆ ಗೋಲ್ಡನ್ ಲೈಫ್ ಅಂತ ಕರಿತೀವಿ ಆ ಒಂದು ವಿದ್ಯಾರ್ಥಿ ಜೀವನ. ಅದಕ್ಕೆ ಅದು ಬರೀ ವಿದ್ಯಾರ್ಜನೆಗೆ ಮಾತ್ರ ಸೀಮಿತವಾಗಿರಬಾರ್ದು. ಅದು ವಿದ್ಯಾರ್ಜನೆ ಬಿಟ್ಟು ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ಕೂಡ ಒಂದಿಷ್ಟು ತಮ್ಮ ಜೀವನವನ್ನು ಇಡಬೇಕಾಗ್ತದೆ ವಿದ್ಯಾರ್ಥಿಗಳು. ಕೆಲವು ಉಪಯುಕ್ತವಾದಂಥ ವಿಷಯಗಳನ್ನು ಕೂಡ ನಾವು ವಿದ್ಯಾರ್ಥಿಗಳು ಅಂದರೆ ಗಮನಕ್ಕೆ ತರಬೇಕಾಗ್ತದೆ, ಅವ್ರನ್ನ ಜಾಗೃತಗೊಳಿಸಬೇಕಾಗ್ತದೆ. ಅವರು ಮುಂದೆ ಹೋಗಿ ಕೆಲವೊಂದು ಅಂದರೆ ಮಿನಿಮಮ್ ಕಾನೂನುಗಳಿರ್ಬೋದು ಅಥವಾ ಮಾರ್ಗಸೂಚಿಗಳಿರ್ಬೋದು, ಅವ್ರ ಬಗ್ಗೆ ಮಾಹಿತಿ ಇಲ್ಲದೇ ಅದು ವಿಷಾದವಾಗಲಿ ಅಥವಾ ಪಶ್ಚಾತ್ತಾಪ ಪಡುವಂಥ ಒಂದು ಪರಿಸ್ಥಿತಿ ಆ ಮಕ್ಕಳಿಗೆ ಉದ್ಭವ ಆಗಬಾರ್ದು ಮುಂದಿನ ದಿನಗಳೊಳಗೆ ಅನ್ನುವಂಥ ನಿಟ್ಟಿನೊಳಗೆ ಈ ಕಾನೂನು ದೃಷ್ಟಿಯೊಳಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ನಾನು ನ್ಯಾಯವಾದಿಯಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ವಿದ್ಯಾರ್ಥಿಗಳು ತಮ್ಮ ಹೆಸರು, ಜನ್ಮ ದಿನಾಂಕ ಮತ್ತು ಹುಟ್ಟು ಸ್ಥಳ ಇವು ಸರಿಯಾಗಿ ದಾಖಲಾಗಿದೆಯೋ ಇಲ್ಲೋ ಅನ್ನುವಂಥದ್ದನ್ನು ಅವರು ತಮ್ಮ ಶಾಲೆಯ ದಾಖಲಾತಿಗಳಲ್ಲಿ ನೋಡಿಕೊಳ್ಳಬೇಕು. ಅಂದರೆ ತಮ್ಮ ಹೆಸರು ಸರಿಯಾಗಿ ಹೆಸರುಗಳು, ಈಗ ಎಷ್ಟೋ ಸಂದರ್ಭ ಒಳಗೆ ಮೀನಾ MEENE ಅಂಥೇಳಿ ಬರೆದಿರ್ತಾರೆ, ಎಷ್ಟೋ ಸಂದರ್ಭ ಒಳಗೆ MINE ಅಂತ ಬರೆದಿರ್ತಾರೆ. ಅದಕ್ಕೆ ಯಾವುದು ಸರಿ ಅನ್ನುವಂಥದ್ದು ಮಕ್ಕಳಿಗೆ ಗೊತ್ತಿರ್ತದೆ ಮತ್ತು ಪಾಲಕರಿಗೂ ಕೂಡ ಸರಿಯಾಗಿ ಗೊತ್ತಿರ್ತದೆ. ಅದನ್ನು ವಿದ್ಯಾರ್ಥಿ ಜೀವನದೊಳಗೇ ಅದನ್ನು ಸರಿಪಡಿಸ್ಕೊಂಡ್ಬಿಟ್ರೆ ಮುಂದೆ ಯಾವ ರೀತಿಯಾದಂಥ ತೊಂದರೆ ಬರೋಂಗಿಲ್ಲ. ಹಾಗೆ ಹೆಸರಿರ್ಬೋದು, ತಂದೆ ಹೆಸರಿರ್ಬೋದು ಅಥವಾ ಅಡ್ರೆಸ್ ಇರ್ಬೋದು, ಅವೆಲ್ಲಗಳ ಬಗ್ಗೆನೂ ಕೂಡ ಜಾಗೃತಿ ವಹಿಸಬೇಕು. ಹಾಗೆ ಜನ್ಮ ದಿನಾಂಕ ಸರಿಯಾಗಿ ಜನ್ಮ ದಿನಾಂಕ ಬರೆದಿದೆಯೋ ಇಲ್ಲೋ ಅಥವಾ ಹುಟ್ಟು ಸ್ಥಳ ಅಂದರೆ ಅವ್ರು ಹುಟ್ಟಿದಂಥ ಸ್ಥಳ ಸರಿಯಾಗಿ ಇದೆಯೋ ಇಲ್ಲೋ ಅಥವಾ ಪಾಲಕರ ಹೆಸರುಗಳು ಎಷ್ಟೋ ಸಲ ಬಿಟ್ಟು ಹೋಗಿರ್ತದೆ ಅಥವಾ ಈಗ ನಂದೇ ಹೇಳಬೇಕಂದ್ರೆ RN Tottigar ರವೀಂದ್ರ ನಿಂಗಪ್ಪ ತೊಟಗಿರ ಬೇಕಾಗಿರ್ತದೆ, ಬರೀ ಎನ್ ಅಂತ ಅಷ್ಟೇ ಬಂದಿರ್ತದೆ. ಅದನ್ನು ವಿದ್ಯಾರ್ಥಿ ಜೀವನದೊಳಗನ ತಂದೆ ತಾಯಿಯ ಗಮನಕ್ಕೆ ತಂದರೂ ಕೂಡ ಅವರು ಕೂಡ ಅಲ್ಲಿ ಹೋಗಿ ಸರಿಪಡಿಸ್ಕೊಳ್ಬೋದು. ಅದಕ್ಕೆ ತಪ್ಪಾಗಿರುವಂಥ ಮಾಹಿತಿಗಳನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಒಂದು ಈ ಈ ಸಮಸ್ಯೆಯನ್ನು ನಿರ್ವಹಿಸಿಕೊಳ್ಳಲಿಕ್ಕೆ ಮತ್ತು ಈ ಅಂದರೆ ಈ ಸಮಸ್ಯೆಗಳ ಮುಂದೆ ದೊಡ್ಡ ಸಮಸ್ಯೆಗಳಾಗಬಾರ್ದು ಅನ್ನುವಂಥದ್ದು ನಿಟ್ಟಿನೊಳಗೆ ಈಗ ಕರವನ್ನುಕ ಆಗಬೇಕು ಅನ್ನುವಂಥದ್ದು ಒಂದು. ಆದರೆ ಇನ್ನೊಂದು ಹೇಳಬೇಕಂತಂದರೆ ಮುಂದಿನ ದಿನಗಳಿಗೆ ಓದಿನ ಬಗೆಗೆ ತಿಳಿದವರ ಜೊತೆಗೆ ಚರ್ಚೆ ಮಾಡಿ, ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋಂಥದ್ದು ನಮಗೀಗ ಗೊತ್ತಿರಂಗಿಲ್ಲ. ಅದಕ್ಕೆ ನಾವು ತಿಳಿದವ್ರ ಕಡೆಯಿಂದ ಹೋಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಫ್ಯಾಮಿಲಿ ಸ್ಟೇಟಸ್, ಫೈನಾನ್ಷಿಯಲ್ ಸ್ಟೇಟಸ್ ಇರ್ಬೋದು ಅಥವಾ ಮತ್ತು ಸಾಮಾಜಿಕ ಸ್ಟೇಟಸ್ ಇರ್ಬೋದು ಮತ್ತು ಇನ್ನಿತರ ಸ್ಟೇಟಸ್ಗಳು, ಅವೆಲ್ಲವನ್ನು ಅರಿತುಕೊಂಡು ನಾವು ಯಾವ ದಿಕ್ಕಿನಲ್ಲಿ ಸಾಗಬೇಕು, ಯಾವುದನ್ನು ಕಲಿತರೆ ಯಾವುದು ನಮ್ಮ ಜೀವನದಲ್ಲಿ

0: ಸರಿ ಆಗ್ತದೆ, ಒಳಿತಾಗ್ತದೆ ಅನ್ನುವಂಥದ್ದನ್ನು ನಾವು ಕೇಳಿ ತಿಳ್ಕೊಳ್ಬೇಕಾಗ್ತದೆ. ಹಾಗೆ ತನ್ನ ಸಹಪಾಠಿಗಳಿಂದ ಪ್ರಭಾವಿತರಾಗಿ ಎಷ್ಟೋ ವಿದ್ಯಾರ್ಥಿಗಳು, ನಾನು ಅಂದರೆ ಅವರು ಆರ್ಥಿಕ ಪರಿಸ್ಥಿತಿ ಸರಿ ಇರೋಂಗಿಲ್ಲ, ಆದರೂ ಕೂಡ ನಾನು ಇದನ್ನೇ ಕಲಿತೀನಿ, ಇದೇ ಕೋರ್ಸ್ ಕಲಿತೀನಿ ಅಂಥೇಳಿ ಹಠ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾರೂ ಕೂಡ ಫ್ರೆಂಡ್ಸ್ಗಳ ಹೇಳಿಕೆ ಪ್ರಭಾವಿತರಾಗಿ ತಾವು ತಮ್ಮ ಏನು ತಾವು ಏನು ಮಾಡಬೇಕಂತ ಹೇಳಿ ಬಯಸ್ತಾ ಇದ್ದಾರೆ. ಅಂದರೆ ಪ್ರಭಾವಿತರಾಗಿ ಅಂದರೆ ಈಗ ಇಂಜಿನಿಯರ್ ಮಾಡಬೇಕಂದ್ರೆ ಇಂಜಿನಿಯರಿಂಗೇ ಮಾಡಬೇಕು, ಆದರೆ ಅವ್ರ ಪರಿಸ್ಥಿತಿ ಇರೋಂಗಿಲ್ಲ, ಅದು ಡಿಪ್ಲೊಮಾ ಮಾಡುವಂಥ ಪರಿಸ್ಥಿತಿ ಅಷ್ಟೇ ಇರ್ತದೆ. ಅದಕ್ಕೆ ಅವರು ಆ ರೀತಿಯಾದಂಥ ಅಂದರೆ ಫ್ಯಾಮಿಲಿ ಕಂಡೀಷನ್ ನೋಡಿ ಅವರು ಮುಂದಿನ ಶಿಕ್ಷಣವನ್ನು ಪಡಿಬೇಕು. ಹಾಗೆ ಪಠ್ಯೇತರ ಚಟುವಟಿಕೆಗಳು ಅಂದರೆ ಎನ್ ಸಿ ಸಿ ಇರ್ಬೋದು, ಎನ್ ಎಸ್ ಎಸ್ ಶಿಬಿರಗಳಿರ್ಬೋದು, ಸ್ಕೌಟ್ ಇರ್ಬೋದು, ಗೈಡ್ ಇರ್ಬೋದು, ಅಥವಾ ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಸಾಹಿತ್ಯಿಕ ಚಟುವಟಿಕೆಗಳಿರ್ಬೋದು, ಆಟೋಟ ಅಂದರೆ ಆಟ ಪಾಠಗಳಿರ್ಬೋದು, ಹಾಗೆ ಇನ್ನಿತರ ಒಂದು ಈ ರೀತಿಯಾದಂಥ ಒಂದು ಏನು ಕಾಂಪಿಟೇಷನ್ ಇರ್ಬೋದು, ಅದರಲ್ಲಿ ಭಾಗವಹಿಸಿ ಏನು ಸರ್ಟಿಫಿಕೇಟ್ಗಳನ್ನು ಪಡೆದುಕೊಂಡಿರ್ತಾರೆ ಆ ಪ್ರಮಾಣ ಪತ್ರಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಯಾಕಂದರೆ ಆ ಪ್ರಮಾಣ ಪತ್ರದ ಮೂಲಕ ಮುಂದೆ ಅವರಿಗೆ ಉದ್ಯೋಗ ಸಿಗ್ತಾ ಇರ್ತದೆ. ಅದಕ್ಕೆ ಆ ಪ್ರಮಾಣ ಪತ್ರಗಳನ್ನು ಸರಿಯಾಗಿ ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳು ಮಾಡಿಕೊಳ್ಬೇಕು. ಹಾಗೆ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅವರಿಗೆ ಅಂದರೆ ರಿಸರ್ವ್ ಕಾಸ್ಟ್ ಇರ್ಬೋದು ಅಥವಾ ಒ ಬಿ ಸಿ ಕಾಸ್ಟ್ ಇರ್ಬೋದು, ಮೀಸಲಾತಿ, ಅದರ ಪ್ರಕಾರ ಸರ್ಕಾರದಿಂದ ಪಡೆಯುವಂಥ ಮಾಹಿತಿಗಳೊಳಗೆ ಅವರಿಗೆ ಬರುವಂಥ ಏನು ಮೀಸಲಾತಿ ಇದೆ ಅದು ಶಾಲಾ ಕಾಲೇಜುಗಳಿರ್ಬೋದು ಅಥವಾ ಅವ್ರಿಗೆ ಬರುವಂಥ ಇನ್ನಿತರೆ ಒಂದು ಡಿಪಾರ್ಟ್ಮೆಂಟ್ನಿಂದ ಬರುವಂಥದ್ದಿರ್ಬೋದು ಅಥವಾ ಕಾಲೇಜಿನಿಂದ ಬರುವಂಥದ್ದಿರ್ಬೋದು, ಅವೆಲ್ಲವುಗಳ ಬಗ್ಗೆಯೂ ಕೂಡ ವಿದ್ಯಾರ್ಥಿಗಳು ಲಕ್ಷ ಕೊಡಬೇಕಾಗ್ತದೆ. ಹಾಗೆ ವಿಕಲಚೇತನರಿಗೆ, ಈಗ ವಿಕಲಚೇತನರಿಗೆ ಸಪ್ರೇಟಾಗಿ ಮೀಸಲಾತಿ ಇರ್ತದೆ, ಆ ಸೌಲಭ್ಯಗಳನ್ನು ಬಗ್ಗೆಯೂ ಕೂಡ ತಿಳಿದುಕೊಳ್ಬೇಕು. ಅವ್ರಿಗೆ ಗೊತ್ತಿರದೇ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಆ ಸೌಲಭ್ಯಗಳನ್ನು ಯಾವ ರೀತಿಯಾಗಿ ನಮಗೆ ಸೌಲಭ್ಯಗಳಿದೆ ಅಂತೇಳಿ ತಿಳಿದು ಪಡೆದುಕೊಳ್ಬೇಕು. ಹಾಗೆ ಒಂದು ಸ್ಟೇಜ್ ಮುಗಿಸಿ ಅಂದರೆ ಪ್ರೈಮರಿ ಸ್ಕೂಲ್ ಮುಗಿಸಿ ಹೈಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಹೈಸ್ಕೂಲ್ ಮುಗಿಸಿ ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಅಂಥ ಒಂದು ಸಂದರ್ಭ ಒಳಗೆ ಯಾವ ರೀತಿಯಾದಂಥ ಕಾಲೇಜುಗಳಿವೆ, ಒಳ್ಳೆಯ ಗುಣಮಟ್ಟದ ಕಾಲೇಜುಗಳನ್ನು ಪಡೆಯಬೇಕಾದರೆ ವಿದ್ಯಾರ್ಥಿಗಳು ಕೂಡ ತಮ್ಮ ಅಂಕಗಳನ್ನು ಚೆನ್ನಾಗಿ ಇರಿಸಿಕೊಳ್ಬೇಕಾಗ್ತದೆ, ಚೆನ್ನಾಗಿ ಓದಬೇಕಾಗ್ತದೆ. ಅದಕ್ಕೆ ತಮ್ಮ ಅಂಕಗಳ ಪ್ರಕಾರ ಶೀಟ್ಗಳು ಸಿಗ್ತದೆ, ಅದರ ಪ್ರಕಾರ ಕಾಲೇಜುಗಳು ಸಿಗ್ತದೆ ಅನ್ನುವಂಥ ಮನವರಿಕೆನೂ ಕೂಡ ತಜ್ಞರ ಕಡೆಯಿಂದ ಪಡೆದುಕೊಳ್ಬೇಕು ಅಥವಾ ತಿಳಿದವ್ರ ಕಡೆಯಿಂದ ಪಡೆದುಕೊಳ್ಬೇಕು, ತಂದೆ ತಾಯಿ ಪೋಷಕರ ಕಡೆಯಿಂದ ಪಡೆದುಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳು. ಹಾಗೆ ಬಡ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗದ ಜೊತೆಗೆ ಸ್ವಲ್ಪ ಸಂಪಾದಿಸಿ ತಮ್ಮ ಓದಿಗೆ ಹಣ ಒದಗಿಸಿಕೊಳ್ಳುವ ಕೆಲಸ ಅಂದರೆ ಸರ್ಕಾರಕ್ಕೆ ಅಂದರೆ ಬೇರೆ ಬೇರೆ ಬೇರೆ ಯೋಜನೆಯೊಳಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ, ಅಥವಾ ಫ್ರೀ ಆಗಿ ಒಂದಿಷ್ಟು ಟ್ರೈನಿಂಗ್ಗಳನ್ನು ಕೊಡ್ತಾ ಇರ್ತಾರೆ. ಕೆನರಾ ಬ್ಯಾಂಕದ್ದು ಟ್ರೈನಿಂಗ್ ಸೆಂಟರ್ ಇರ್ಬೋದು ಅಥವಾ ಇನ್ನಿತರ ಪ್ರೈವೇಟ್ ಟ್ರೈನಿಂಗ್ ಸೆಂಟರ್ಗಳು ಇರ್ಬೋದು. ಅಂದರೆ ಬರೀ 3 ತಿಂಗಳು 6 ತಿಂಗಳು ಸರ್ಟಿಫಿಕೇಟ್ ಕೋರ್ಸ್ ಇರ್ತದೆ, ಅದನ್ನು ಮಾಡಿ ವಿದ್ಯಾರ್ಥಿಗಳು ತಮ್ಮ ಅಂದರೆ ಸ್ಟೂಡೆಂಟ್ ಲೈಫನ್ನು ತಮ್ಮ ಖರ್ಚನ್ನು ತಾವೇ ನಿಭಾಯಿಸ್ಕೊಳ್ಳುವಂಥ ನಿಟ್ಟಿನೊಳಗೂ ಸಹಿತ ಕೆಲಸ ಮಾಡ್ಬೋದು. ಹಾಗೆ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವಂಥ ಬಯಸುವವರು ಅಂದರೆ ಅವರಿಗೆ ಒಂದು ಎಜುಕೇಷನ್ ಲೋನ್ ಅಂತ ಇರ್ತದೆ, ಆ ಎಜುಕೇಷನ್ ಲೋನನ್ನು ಪಡೆದುಕೊಂಡು ಅವರು ಮುಂದಿನ ಶಿಕ್ಷಣವನ್ನು ಪಡೆದುಕೊಳ್ಬೇಕು. ಹಾಗೆ ಆದಾಯ ಪ್ರಮಾಣ ಪತ್ರ ನೋಡಿರಿ, ಎಷ್ಟೋ ಸಂದರ್ಭಗಳಿಗೆ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋದ ತಕ್ಷಣ ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ, ಇನ್ಕಮ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು. ಮುಂಚಿತವಾಗಿ ತೆಗೆದುಕೊಂಡು ಇಟ್ಕೊಂಡ್ರೆ 6 ತಿಂಗಳು 1 ವರ್ಷ ಮೊದಲೇ ಮುಂಚಿತವಾಗಿ ಕಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಪಡೆದುಕೊಂಡ್ರೆ ಆ ಸಂದರ್ಭೊಳಗೆ ಮತ್ತೆ ಅಪ್ಲೈ ಮಾಡಿ ತಗೊಳ್ಳೋಕ್ಕೆ ಬಹಳಷ್ಟು ಟೈಮ್ ಬೇಕಾಗ್ತದೆ, ಅದನ್ನು ನಾವು ಉಳಿಸ್ಕೊಳ್ಬೋದು. ಹಾಗೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನ ಅಂದರೆ ಕಲಿಯೋದನ್ನು ಮುಗಿಸಿದ ತಕ್ಷಣವೂ ಕೂಡ ಆ ಸಂದರ್ಭೊಳಗೂ ಕೂಡ ಎಷ್ಟೋ ಸಂದರ್ಭಗಳಿಗೆ ಆದಾಯ ಪ್ರಮಾಣ ಪತ್ರ ಬೇಕಾಗ್ತದೆ, ಜಾತಿ ಪ್ರಮಾಣ ಪತ್ರ ಬೇಕಾಗ್ತದೆ. ಮುಂಚಿತವಾಗಿ ತೆಗೆದುಕೊಂಡು ಇಟ್ಕೊಂಡ್ರೆ ಆ ನೌಕರಿ ನಿಮಗೆ ಸಿಗುವಂಥ ಸಾಧ್ಯತೆಗಳು ಇರ್ತಾವೆ ಆ ನಿಟ್ಟಿನೊಳಗೆ. ಹಿಂಗೆ ಎಷ್ಟೋ ಅಂದರೆ ಇನ್ನೂ ಸಾಕಷ್ಟು ವಿಷಯಗಳನ್ನು ಹೇಳ್ಬೋದು. ಅದಕ್ಕೆ ಪ್ರಮುಖವಾಗಿ ಹೇಳಬೇಕಂತಂದರೆ ವಿದ್ಯಾರ್ಥಿಗಳು ತಮ್ಮ ಜೀವನದೊಳಗೆ ಸ್ವಯಂ ಶಿಸ್ತನ್ನು ಅಳವಡಿಸಿಕೊಳ್ಬೇಕು, ಹಾಗೆ ತಮ್ಮ ಅಂಕಪಟ್ಟಿಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಪ್ರಮಾಣ ಪತ್ರಗಳನ್ನು ಸರಿಯಾಗಿ ಇಟ್ಕೊಳ್ಬೇಕು, ಜಾತಿ ಪ್ರಮಾಣ ಪತ್ರಗಳು ಇರ್ಬೋದು, ಪಠ್ಯ ಚಟುವಟಿಕೆಗಳಿರ್ಬೋದು, ಪ್ರಮಾಣ ಪತ್ರಗಳು ಇರ್ಬೋದು, ಅಂದರೆ ಎಲ್ಲವನ್ನೂ ತಗಳನ್ನು ತಮ್ಮ ಅಂದರೆ ಸಂರಕ್ಷಣವಾಗಿ ಜತನವಾಗಿ ಕಾಪಾಡಿಕೊಂಡು ಇಟ್ಕೊಂಡಿದ್ದೆ ಆದರೆ ಆ ವಿದ್ಯಾರ್ಥಿ ತಮ್ಮ ಮುಂದಿನ ಜೀವನದೊಳಗೆ ಭವಿಷ್ಯತ್ತಿನಲ್ಲಿ ಒಳ್ಳೆಯ ಒಂದು ವಿದ್ಯಾರ್ಥಿಯಾಗಿ ಆಗುವುದರಲ್ಲಿ ಏನು ಸಂಶಯ ಇಲ್ಲ. ಹಾಗೆ ಆ ವಿದ್ಯಾರ್ಥಿ ತಮ್ಮ ಜೀವನದೊಳಗೆ ಒಳ್ಳೆಯ ವಿದ್ಯಾರ್ಥಿ ಅಂದರೆ ಫ್ರೆಂಡ್ಸ್ಗಳ ಜೊತೆಗೆ ಸಹವಾಸವನ್ನು ಮಾಡಬೇಕು, ಅಂದರೆ ಕೆಟ್ಟ ಚಟಗಳನ್ನು ಕಲಿಬಾರ್ದು. ಕೆಟ್ಟ ಫ್ರೆಂಡ್ಸ್ಗಳು ಮಾಡಿಕೊಂಡ್ರೆ ಅಂದರೆ ಮಾದಕ ವಸ್ತುಗಳ ಸೇವನೆ ಇರ್ಬೋದು ಅಥವಾ ಸಿಗರೇಟ್ ಇರ್ಬೋದು ಅಥವಾ ಮುನ್ನ ಅಂದರೆ ಕೆಟ್ಟ ಚಟಗಳಿಗೆ ಅಂಟ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳ ಒಂದು ಫ್ರೆಂಡ್ಶಿಪ್ ಮಾಡಬೇಕು. ಹಾಗೆ ವಿದ್ಯಾರ್ಥಿಗಳು ಮುಂಜಾನೆ ಎದ್ದ ತಕ್ಷಣ ವ್ಯಾಯಾಮ ಇರ್ಬೋದು, ಯೋಗಾಸನ ಇರ್ಬೋದು, ಅದರ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಒಳ್ಳೆಯ ಪುಸ್ತಕಗಳನ್ನು ಓದುವ ಮೂಲಕ ತಮ್ಮ ಮನಸ್ಸನ್ನು ಸರಿ ಮಾಡಿಕೊಳ್ಬೋದು, ಅಥವಾ ಭವಿಷ್ಯತ್ತಿನಲ್ಲಿ ತಾವು ನಡೆದುಕೊಂಡು ಹೋಗುವಂಥ ದಾರಿ ಏನಿದೆ ಅದನ್ನು ಸರಿ ಮಾಡಿಕೊಳ್ಬೋದು ಅನ್ನುವಂಥ ಉದ್ದೇಶದೊಳಗೆ ನಾನು ಈ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಉನ್ನತ ವ್ಯಾಸಂಗಕ್ಕೆ ಸಾಕಷ್ಟು ಬ್ಯಾಂಕ್ಗಳಿಗೆ ಕಡಿಮೆ ಬಡ್ಡಿದರೊಳಗೆ ಸಾಲಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಸರ್ಕಾರದ ಯೋಜನೆಗಳು ಕೂಡ ಇದೆ. ಕೆಲವೊಂದು ಯೋಜನೆಯೊಳಗೆ ವಿದ್ಯಾರ್ಥಿಗಳಿಗೆ ಅಂದರೆ ಬೇರೆ ದೇಶಕ್ಕೆ ಹೋಗಿ ಕಲಿಯುವಂಥ ಅವಕಾಶಗಳು ಕೂಡ ಇವೆ. ಈ ಎಲ್ಲ ಒಂದು ಅಂದರೆ ಮಾಹಿತಿಗಳನ್ನು ಪಡೆದುಕೊಂಡು ಮಾಹಿತಿ ಇದ್ದವ್ರ ಕಡೆಯಿಂದ ಹೋಗಿ, ಅಥವಾ ಮಾಹಿತಿ ಯಾರ ಕಡೆಯಿಂದ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ, ಅಥವಾ ಮಾಹಿತಿ ಯಾವ ಡಿಪಾರ್ಟ್ಮೆಂಟ್ನಿಂದ ಪಡಲಿಕ್ಕೆ ಸಾಧ್ಯ ಇದೆ, ಅಲ್ಲಿ ಹೋಗಿ ತಮಗೆ ಅನುಕೂಲವಾಗುವಂಥ ನಿಟ್ಟಿನೊಳಗೆ ತಮ್ಮ ವಿದ್ಯಾಭ್ಯಾಸಕ್ಕೆ ಅಡಚಣೆ ಆಗದೇ ಇರುವ ನಿಟ್ಟಿನಲ್ಲಿ, ಅಥವಾ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರುವಂಥ ಸಂದರ್ಭ ಇರ್ಬೋದು, ಹಾಗೆ ಉನ್ನತ ವಿದ್ಯಾಭ್ಯಾಸ ಮಾಡುವಂಥ ಒಂದು ಹಂಬಲ ಇರ್ಬೋದು, ಆ ಅಡಚಣೆಯನ್ನು ನೀಗಲಾರಿಸುವಂಥ ಒಂದು ನಿಟ್ಟಿನೊಳಗೆ ವಿದ್ಯಾರ್ಥಿಗಳು ಭಾಗವಹಿಸಿ ಅಂದರೆ ತಮ್ಮ ತಮ್ಮ ಅಂದರೆ ಕಾರ್ಯಚಟುವಟಿಕೆಗಳನ್ನು ತಾವೇ ಮಾಡಿಕೊಳ್ಬೇಕು, ಮತ್ತು ತಮಗೆ ಸಾಧ್ಯವಿಲ್ಲದೆ ಇರುವಂಥ ಸಂದರ್ಭಗಳಿಗೆ ತಮ್ಮ ಪಾಲಕರಿಗೆ ಕೇಳ್ಕೊಳ್ಬೇಕು ಅಥವಾ ಶಿಕ್ಷಕರಿಗೆ ಕೇಳ್ಕೊಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
1: ಖಂಡಿತ ಸರ್. ಕೇಳುಗರೆ, ಕಾನೂನನ್ನ ಸರಳವಾಗಿ ಅರ್ಥೈಸುವ ಪ್ರಯತ್ನವೇ ನಮಗಾಗಿ ಕಾನೂನು ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಆ ನಿಟ್ಟಿನಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡುವಲ್ಲಿ ಇರುವಂತಹ ಕಾನೂನುಗಳ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ನೀಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ ಹಿರಿಯ ನ್ಯಾಯವಾದಿಗಳು ಹಾಗೂ ಸಾಹಿತಿಗಳಾದ ರವೀಂದ್ರ ತೊಟಗೆರೆ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019049049 04. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ಬಣ ಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು. ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಇಂದು ನಮ್ಮ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದೇವೆ. ಸ್ಕಿಜೋಫ್ರೇನಿಯಾ ಅನ್ನುವ ಒಂದು ಮಾನಸಿಕ ಆರೋಗ್ಯ ಸಮಸ್ಯೆಯ ಕುರಿತು ಸಮಾಜದಲ್ಲಿ ಇನ್ನೂ ಸಾಕಷ್ಟು ಗೊಂದಲ, ಭಯ ಮತ್ತು ತಪ್ಪು ಕಲ್ಪನೆಗಳಿವೆ. ಈ ಕುರಿತು ಸರಿಯಾದ ಮಾಹಿತಿ ಮತ್ತು ಜಾಗೃತಿ ಮೂಡಿಸಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಸೆಂಟನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಮೊದಲು ಈ ಸ್ಕಿಜೋಫ್ರೀನಿಯಾ ಅಂದ್ರೆ ಏನು ಅಂತ ಸರಳವಾಗಿ ವಿವರಿಸೋದಾದ್ರೆ.
1: ಈಗ ಸ್ಕಿಜೋಫ್ರೀನಿಯಾ ಅನ್ನೋ ಕಾಯಿಲೆನ ನಾವು ಕನ್ನಡದಲ್ಲಿ ಚಿತ್ತ ವಿಕಲತೆ ಅಂತ ಹೇಳಿ ಕರಿತೀವಿ. ಇದು ಒಂದು ಗಂಭೀರವಾದ ಮಾನಸಿಕ ಆರೋಗ್ಯ ಸಮಸ್ಯೆ ಆಗಿದ್ದು, ಇದು ಜನರು ಹೇಗೆ ಯೋಚಿಸುತ್ತಾರೆ, ಅವ್ರು ಹೇಗೆ ಭಾವಿಸ್ತಾರೆ ಹಾಗೂ ಹೇಗೆ ವರ್ತಿಸುತ್ತಾರೆ ಅನ್ನೋದ್ರ ಮೇಲೆ ಮುಖ್ಯವಾಗಿ ಪರಿಣಾಮನ ಬೀರ್ತದೆ.
0: ಮೇಡಮ್, ಇನ್ನು ಈ ಸ್ಕಿಜೋಫ್ರೀನಿಯಾ ಅನ್ನುವಂಥದ್ದು ಒಂದು ಮಾನಸಿಕ ಕಾಯಿಲೆ ಅಂತ ಹೇಳಿದ್ರಿ, ಇದು ಹೇಗೆ ಉಂಟಾಗುತ್ತೆ ಮೇಡಮ್?
1: ಈಗ ಸ್ಕಿಜೋಫ್ರೀನಿಯಾ ಅಂತ ಹೇಳಿದ ತಕ್ಷಣ ಜನರಲ್ಲೆಲ್ಲ ಭಯ ಇರೋದು, ಏ ಇವ್ರು ಹುಚ್ಚರಿದ್ದಾರೆ, ಇವರು ಸರಿಯಾಗೋದಿಲ್ಲ, ಇವರಿಂದ ನಮ್ಗೇನೋ ಡೇಂಜರ್ ಇದೆ, ಆತರ ಜನರಲ್ಲಿ ಒಂದು ಕಲ್ಪನೆ ಇದ್ಬಿಡುತ್ತೆ. ಸೊ ಏನ್ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದು ಒಂದು ದೀರ್ಘಾವಧಿ ಆಗಿರುವಂತ ಮಾನಸಿಕ ಕಾಯಿಲೆ ಅಂತ ಹೇಳ್ತೀವಿ. ಇದಕ್ಕೆ ಹಲವಾರು ಅಂದ್ರೆ ಕಾರಣಗಳು ಅಥವಾ ಅಂಶಗಳು ಕಾರಣ ಆಗಿದೆ ಅಂತ ನಂಬಲಾಗಿದೆ. ಕರೆಕ್ಟ್ ಆಗಿ ಇದು ಒಂದೇ ಕಾರಣದಿಂದ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ಒಂದು 5% 5% ಜನರಲ್ಲಿ ಅನುವಂಶಿಕ ಅಂಶಗಳು ಕಾರಣ ಆಗ್ತವೆ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಕುಟುಂಬದಲ್ಲಿ ನಾವು ಏನ್ ಗಮನಿಸ್ತೀವಿ, ಹಲವಾರು ಜನರಲ್ಲಿ ಒಂದೇ ಕುಟುಂಬದಲ್ಲಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಕಂಡು ಬರ್ತದೆ. ಸೊ ಇದು ಕೂಡ ಅನುವಂಶೀಯತೆಯನ್ನ ಸೂಚಿಸುತ್ತದೆ. ಇನ್ನು ಕೆಲವಾರು ಅಧ್ಯಯನಗಳು ನಡೆದಿದ್ದಾವೆ, ಅಂದ್ರೆ ಫ್ಯಾಮಿಲಿ ಸ್ಟಡೀಸ್ ಅಂತ ಹೇಳ್ತೀವಿ, ಕೌಟುಂಬಿಕವಾಗಿರುವಂತಹ ಒಂದು ಅಧ್ಯಯನ, ಫ್ಯಾಮಿಲಿ ಜೊತೆಗೆ ಟ್ವಿನ್ ಸ್ಟಡೀಸ್ ಅಂತ ಹೇಳ್ತೀವಿ, ಸೊ ಅವಳಿ ಮಕ್ಕಳ ಅಧ್ಯಯನಗಳು. ಸೊ ಇವೆಲ್ಲಗಳಿಂದ ಏನ್ ಕಂಡು ಬಂದಿದೆ ಅಂತ ಹೇಳಿದ್ರೆ, ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದ್ರೆ ಮೊದಲ ಹಂತದ ಸಂಬಂಧಿಕರು ಯಾರಿರ್ತಾರೆ, ಅವರಲ್ಲಿ ಹೆಚ್ಚಾಗಿ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಒಂದೇ ಕುಟುಂಬದಲ್ಲಿ ಕಾಣಿಸಿಕೊಳ್ಬಹುದು. ಸೊ ಇದು ಒಂದು 5% ಜನರಲ್ಲಿ ಸಮಾಜದಲ್ಲಿ ಈ ತರ ಗಮನಕ್ಕೆ ಬರುತ್ತದೆ. ಎರಡನೇದು ನ್ಯೂರೋಬಯಾಲಜಿಕಲ್ ಅಂಶಗಳು ಅಂತ ಹೇಳ್ತೀವಿ, ಅಂದ್ರೆ ಸ್ಕಿಜೋಫ್ರೀನಿಯಾ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಯ ನಾವು ಮೆದುಳಿನ ರಚನೆ ಅಥವಾ ಅದರ ಒಂದು ಕಾರ್ಯ ಚಟುವಟಿಕೆಯನ್ನ ಗಮನಿಸಿದ್ರೆ ಅದರಲ್ಲಿ ಸ್ವಲ್ಪ ಅಸಹಜತೆ ಕಂಡು ಬರುವ ಸಾಧ್ಯತೆಗಳಿರ್ತವೆ. ಎಸ್ಪೆಷಲಿ ಈಗ ಲಾಂಗ್ ಟರ್ಮ್ ಸ್ಕಿಜೋಫ್ರೀನಿಯಾ ಪೇಷಂಟ್ಸ್ ಅಲ್ಲಿ ಈ ತರ ಚಾನ್ಸಸ್ ಗಳಿರ್ತವೆ. ಸೊ ಈಗ ಸೈಕ್ಯಾಟ್ರಿದಲ್ಲಿ ನಾವು ಹೇಳೋದಾದ್ರೆ ಎನ್ಲಾರ್ಜ್ಡ್ ವೆಂಟ್ರಿಕಲ್ಸ್ ಅಂತ ಹೇಳ್ತೀವಿ, ಡಿಕ್ರೀಸ್ ಇನ್ ದ ಗ್ರೇ ಮ್ಯಾಟರ್ ಅಂತ ಹೇಳ್ತೀವಿ, ಅಥವಾ ಕೆಲವೊಮ್ಮೆ ನ್ಯೂರಲ್ ಪಾತ್ವೇ ಅಲ್ಲಿ ಡಿಸ್ರಪ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಮೆದುಳಿನ ರಚನಾತ್ಮಕ ವ್ಯತ್ಯಾಸಗಳಿಂದ ಏನಾಗುತ್ತೆ, ಮೆದುಳು ಅಲ್ಲಿರುವಂತ ನರಗಳು ಒಂದರ ಜೊತೆ ಒಂದು ಸಂವಹನ ಹೇಗೆ ಮಾಡುತ್ತೆ ಅನ್ನೋದ್ರ ಮೇಲೆ ಪರಿಣಾಮ ಬಿದ್ದ್ಬಿಡುತ್ತೆ. ಇದರಿಂದಾಗಿ ಸ್ಕಿಜೋಫ್ರೀನಿಯಾ ಲಕ್ಷಣಗಳು ಕಂಡು ಬರಬಹುದು. ಸೊ ಇದು ಎರಡನೇ ಫ್ಯಾಕ್ಟರ್. ಇನ್ನು ಮೂರನೇ ಫ್ಯಾಕ್ಟರ್ ಏನಪ್ಪ ಹೇಳ್ತೀವಿ, ಪರಿಸರದಲ್ಲಿರುವ ಅಂಶಗಳು ಅಂದ್ರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ಮೆದುಳು ಬೆಳವಣಿಗೆಯ ಸ್ಥಿತಿಯಲ್ಲಿ ಇದ್ದಾಗ ಕೆಲವೊಮ್ಮೆ ಪರಿಸರ ಅಂಶಗಳಿಗೆ ಒಡ್ಡಿಕೊಳ್ಳೋದ್ರಿಂದ ಸ್ಕಿಜೋಫ್ರೀನಿಯಾ ಬರುವಂತ ಅಪಾಯ ಹೆಚ್ಚಾಗಬಹುದು, ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವ್ದೆಲ್ಲ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಪ್ರಸವ ಪೂರ್ವ ಸೋಂಕುಗಳು, ಈಗ ತಾಯಿ ಗರ್ಭವತಿಯಾಗಿದ್ದಾಗ ಅಪೌಷ್ಟಿಕತೆ, ಮಾನಸಿಕ ಒತ್ತಡ ಅಥವಾ ಏನೋ ಒಂದು ಆಘಾತ, ಕೆಲವೊಮ್ಮೆ ಮಾದಕ ದ್ರವ್ಯ ಸೇವನೆ, ಅದರಲ್ಲೂ ಎಸ್ಪೆಷಲಿ ನಾವು ಗಾಂಜಾ ಯಾರು ಹೆಚ್ಚಾಗಿ ಸೇವನೆ ಮಾಡ್ತಾರೆ ಅವರಲ್ಲಿ ಮುಂದೆ ಸ್ಕಿಜೋಫ್ರೀನಿಯಾ ಕಾಯಿಲೆ ಅಥವಾ ಸ್ಕಿಜೋಫ್ರೀನಿಯಾ ಕಾಯಿಲೆ ಲಕ್ಷಣಗಳು ಬರುವಂತ ಚಾನ್ಸಸ್ ಗಳು ಹೆಚ್ಚಿರ್ತವೆ ಅಂತ ಹೇಳ್ತೀವಿ. ನಾಲ್ಕನೇ ಫ್ಯಾಕ್ಟರ್ ಏನಪ್ಪ ಅಂತ ಹೇಳಿದ್ರೆ, ನ್ಯೂರೋ ಟ್ರಾನ್ಸ್ಮಿಟರ್ ಆಗುವಂತ ವ್ಯತ್ಯಾಸಗಳು, ಅಂದ್ರೆ ನರವಾಹಕಗಳು ಅಂತಿರ್ತವೆ. ಈಗ ಮೆದುಳಿನಲ್ಲಿರುವಂತ ರಾಸಾಯನಿಕ ಪದಾರ್ಥಗಳಲ್ಲಿ ಹೆಚ್ಚಾಗಿ ಡೋಪಾಮಿನ್ ಅಂತ ಹೇಳ್ತೀವಿ, ಸೆರೋಟೋನಿನ್ ಅಂತ ಹೇಳ್ತೀವಿ, ಗ್ಲೂಟಾಮೇಟ್ ಅಂತ ಹೇಳ್ತೀವಿ. ಸೊ ಈ ನರವಾಹಕಗಳು ಏನ್ ಮಾಡ್ತವೆ, ನರಕೋಶಗಳ ನಡುವಲ್ಲಿರೋ ಸಂವಹನಕ್ಕೆ ಒಂದು ಅದು ಬೇಕಾಗಿರ್ತವೆ, ಹಾಗೂ ಅದರಿಂದ ಏನಾದರೂ ವ್ಯತ್ಯಾಸ ಆಯ್ತು ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾದಲ್ಲಿ ನಾವೇನು ಅರಿವಿನ ಅಥವಾ ಭಾವನಾತ್ಮಕ ಅಡಚಣೆಗಳು ಉಂಟಾಗ್ತವೆ ಅಂತ ಹೇಳ್ತೀವಿ, ಆ ಲಕ್ಷಣಗಳಲ್ಲಿ ಹೆಚ್ಚಾಗಿ ಈ ತರ ನ್ಯೂರೋ ಟ್ರಾನ್ಸ್ಮಿಟರ್ ಡಿಸ್ಟರ್ಬೆನ್ಸ್ ಕಂಡು ಬರ್ತವೆ ಅಂತ ಹೇಳ್ತೀವಿ.
0: ಮೇಡಮ್, ಈ ಒಂದು ಸ್ಕಿಜೋಫ್ರೀನಿಯಾದ ಸಾಮಾನ್ಯ ಲಕ್ಷಣಗಳು ಹೇಗಿರುತ್ತೆ ಅಂತ, ಯಾಕಂದ್ರೆ ಪ್ರಾರಂಭಿಕ ಸೂಚನೆಗಳನ್ನ ಕುಟುಂಬದವರು ಹೇಗೆ ಗುರುತಿಸಬಹುದು ಅಂತ.
1: ಈಗ ಸ್ಕಿಜೋಫ್ರೀನಿಯಾ ಕಾಯಿಲೆ ಇರೋರಲ್ಲಿ ಹೆಚ್ಚಾಗಿ ನಾವು ಭ್ರಮೆಗಳು ಅಂತ ಹೇಳ್ತೀವಿ. ಭ್ರಮೆಗಳು ಅಂದ್ರೆ ಹ್ಯಾಲುಸಿನೇಷನ್, ಅಂದ್ರೆ ನಿಜಕ್ಕೂ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತ ವಸ್ತುಗಳು ಏನೋ ಕಾಣ್ತಾ ಇದೆ ಅಂತ ಹೇಳೋದು, ಅಥವಾ ಏನೋ ಧ್ವನಿಗಳು ಕೇಳ್ತಾ ಇದೆ ಅಂತ ಹೇಳೋದು, ಅಥವಾ ಯಾರೋ ನಮ್ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳೋದು. ಹಾಗೆ ಈ ಧ್ವನಿಗಳಿಗೆ ಏನಾಗುತ್ತೆ, ರೋಗಿಗಳು ಪ್ರತಿಸ್ಪಂದನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದಾಗಿ ನಮ್ಮ ಗಮನಕ್ಕೆ ಏನ್ ಬರ್ತಾವೆ ಅಂತ ಹೇಳಿದ್ರೆ, ಯಾವುದೋ ಒಂದು ಪೇಷಂಟ್ ತನ್ನಷ್ಟಕ್ಕೆ ತಾನು ಬಡಬಡಿಸಿಕೊಳ್ತಾ ಇದ್ದಾನೆ ಅಥವಾ ಏನೋ ಗುಣಗ್ತಾ ಇದ್ದಾನೆ ಅನ್ನುವಂತೆ ಕಂಡು ಬರಬಹುದು. ಕೆಲವೊಂದು ಪೇಷಂಟ್ಸ್ ಅಲ್ಲಿ ಏನೋ ವಾಸನೆ ಇಲ್ಲದೆ ಇದ್ರೂ ಕೂಡ ಏನೋ ಸುಟ್ಟಂತ ವಾಸನೆ ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಕೆಲವರು ಸ್ಪರ್ಶ ಸಂವೇದನೆಯನ್ನು ಕೂಡ ಅನುಭವಿಸಬಹುದು. ಸೊ ಇದು ಎಲ್ಲ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಇನ್ನು ಎರಡನೇ ಟೈಪ್ ಆಫ್ ಸಿಂಪ್ಟಮ್ ಏನಪ್ಪಾ ಅಂತ ಹೇಳಿದ್ರೆ ಭ್ರಾಂತಿಗಳು, ಅಂದ್ರೆ ಡೆಲ್ಯೂಷನ್ಸ್. ಸೊ ಜನರು ತಮ್ಮ ಬಗ್ಗೆ ಏನೋ ಮಾತಾಡ್ಕೋತಾ ಇದ್ದಾರೆ ಅಥವಾ ಯಾರೋ ತಮಗೆ ಹಾನಿ ಉಂಟು ಮಾಡ್ಲಿಕ್ಕಿದ್ದಾರೆ ಎನ್ನುವಂತ ಒಂದು ಕಲ್ಪನೆಗಳು. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಇದು ಸತತವಾಗಿರ್ತದೆ ಹಾಗೂ ಅದು ನಿಜವಲ್ಲ ಅನ್ನೋದನ್ನ ನಾವು ಅವರಿಗೆ ಪ್ರೂವ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅವರು ಒಂದು ದೃಢವಾದ ನಂಬಿಕೆಯನ್ನ ಹೊಂದಿರ್ತಾರೆ. ಹಾಗಾಗಿ ಕೆಲವೊಮ್ಮೆ ಏನಾಗ್ಬೋದು, ಈ ನಂಬಿಕೆಗಳಿಗೆ ಅನುಸಾರವಾಗಿ ಅವರು ಏನೋ ಭಯಗೊಳ್ಳುವುದಿರ್ಬೋದು ಅಥವಾ ಸಂಶಯದಿಂದ ವರ್ತಿಸುವುದಿರಬಹುದು ಅಥವಾ ಕೆಲವೊಮ್ಮೆ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋಗೋದಿರ್ಬೋದು, ಹಿಂಗೂ ಕಂಡು ಬರ್ತದೆ. ಸೊ ಈ ಡೆಲ್ಯೂಷನ್ಸ್ ಅಲ್ಲಿ ಕೆಲವೊಮ್ಮೆ ಇನ್ನಿತರ ಲಕ್ಷಣಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಯಾರೋ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳೋದು, ಅಥವಾ ತನ್ನ ಸಂಗಾತಿ ತನಗೇನೋ ಮೋಸ ಮಾಡ್ತಾ ಇದ್ದಾಳೆ, ಅವಳು ಅಂದ್ರೆ ಫೇತ್ಫುಲ್ ಆಗಿಲ್ಲ ಅಂತ ಹೇಳೋದಿರ್ಬೋದು, ಅಥವಾ ಕೆಲವೊಮ್ಮೆ ಗ್ರ್ಯಾಂಡ್ಯೂಸ್ ಡೆಲ್ಯೂಷನ್ಸ್ ಅಂತ ಹೇಳ್ತೀವಿ, ಅಂದ್ರೆ ನನ್ನಲ್ಲಿ ಏನೋ ವಿಶೇಷ ಸಾಮರ್ಥ್ಯ ಇದೆ ಅಂತ ಹೇಳೋದು, ತಾವೇನೋ ವಿಶೇಷ ವ್ಯಕ್ತಿಗಳು ಅಂತ ಹೇಳೋದು. ಕೆಲವೊಂದು ಪೇಷಂಟ್ಸ್ ಹೆಂಗ್ ಪ್ರೆಸೆಂಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಮ್ಮ ತಲೆಯಲ್ಲಿ ಏನೋ ಚಿಪ್ ತರ ಏನೋ ಒಂದು ಸಲಕರಣಿನ ಅಳವಡಿಸಿದ್ದಾರೆ, ಇದರಿಂದಾಗಿ ನನ್ನ ಮನಸ್ಸಲ್ಲಿರೋ ವಿಚಾರಗಳು ಎಲ್ರಿಗೂ ಪ್ರಪಂಚಕ್ಕೆಲ್ಲ ಗೊತ್ತಾಗ್ತಾ ಇದೆ, ಅಥವಾ ಇನ್ಯಾರೋ ನನ್ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈ ತರ ಅನೇಕ ಒಂದು ಸುಳ್ಳು ನಂಬಿಕೆಗಳು ಕೂಡ ಈ ಕಾಯಿಲೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಆದ್ರೆ ಈ ನಂಬಿಕೆಗಳನ್ನ ನಾವು ಸುಳ್ಳು, ಅದು ನಿಜ ಅಲ್ಲ ಅಂತ ಹೇಳಿ ಸಾಕ್ಷ್ಯಾಧಾರ ಸಹಿತ ಕೆಲವೊಮ್ಮೆ ತೋರಿಸಿಕೊಟ್ರು ಕೂಡ ಅವರಿಗೆ ಮನವರಿಕೆ ಮಾಡುವುದು ಒಂದು ಕಷ್ಟ ಆಗಿರುತ್ತೆ. ಸೊ ಇದು ಎರಡನೇ ತರ ಸಿಂಪ್ಟಮ್. ಸೊ ಮೊದಲನೇದು ಭ್ರಮೆ ಆಯ್ತು, ಎರಡನೇದು ಭ್ರಾಂತಿ ಆಯ್ತು. ಈಗ ಮೂರನೇ ತರ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ, ಅವರು ಆಲೋಚನೆ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ದೋಷ, ಅಂದ್ರೆ ಫಾರ್ಮಲ್ ಥಾಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಸ್ಕಿಜೋಫ್ರೀನಿಯಾ ರೋಗಿಗಳು ಅವರು ಯಾವ ತರ ಆಲೋಚನೆ ಮಾಡ್ತಾರೆ, ಅವರು ಮಾಹಿತಿಯನ್ನ ಯಾವ ತರ ಸಂಸ್ಕರಣೆ ಮಾಡ್ತಾರೆ ಹಾಗೂ ಅದನ್ನ ಯಾವ ತರ ಅವರು ವ್ಯಕ್ತಪಡಿಸ್ತಾರೆ, ಇದರಲ್ಲಿ ನಾವು ಸ್ವಲ್ಪ ವ್ಯತ್ಯಾಸಗಳನ್ನ ಕಂಡು ಬರುತ್ತದೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ಸ್ಕಿಜೋಫ್ರೀನಿಯಾ ಪೇಷಂಟ್ಸ್ ಗಳು ಮಾತಾಡ್ತಾ ಇರ್ಬೇಕಿದ್ರೆ ಇವ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಎದುರುಗಡೆ ಇರೋರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ. ಯಾಕಂತ ಹೇಳಿದ್ರೆ ಅವ್ರ ಮಾತಿನಲ್ಲಿ ಕೆಲವು ಹೊಸ ಪದಗಳಿರ್ಬೋದು ಅಥವಾ ಕೆಲವು ಅರ್ಥರಹಿತ ಪದಗಳಿರ್ಬೋದು ಅಥವಾ ವಾಕ್ಯ ರಚನೆ ಯಾವ ತರ ಮಾಡ್ತಾರಲ್ವಾ ಅದರಲ್ಲಿ ವ್ಯಾಕರಣದಲ್ಲಿ ತಪ್ಪು, ಹೀಗೆ ಅಂದ್ರೆ ಹಲವಾರು ನಮ್ಗೆ ತೊಂದರೆಗಳು ಕಾಣಿಸ್ಲಿಕ್ಕೆ ಸಿಗ್ತವೆ. ಇನ್ನು ನಾಲ್ಕನೇ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ, ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ ಅಂತ ಹೇಳ್ತೀವಿ. ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಒಂದು ಋಣಾತ್ಮಕ ಇಲ್ಲ ನಕಾರಾತ್ಮಕ ಲಕ್ಷಣಗಳು ಅಂತ ಹೇಳ್ತೀವಿ. ಸೊ ಈ ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, ತಮ್ಮ ದೈನಂದಿನ ಚಟುವಟಿಕೆಯ ಮೇಲೆ ಅಥವಾ ಹವ್ಯಾಸಗಳ ಮೇಲೆ ಅವರು ಒಂದು ಆಸಕ್ತಿನ ಕಳೆದುಕೊಳ್ಬಹುದು. ಅವರ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸಬೇಕು ಅಥವಾ ಹೇಗೆ ಪ್ರತಿಸ್ಪಂದಿಸಬೇಕು ಅನ್ನುವಂತ ಒಂದು ಸಾಮರ್ಥ್ಯನ ಕಳೆದುಕೊಳ್ಬಹುದು. ಜೀವನದಲ್ಲಿ ಅವರಿಗೆ ಮುಂಚೆ ಯಾವ ತರ ಒಂದು ಉತ್ಸಾಹ ಇತ್ತು, ಚೈತನ್ಯ ಇತ್ತು, ಅದು ಕಳೆದುಕೊಂಡು ಇಡೀ ದಿನ ಮಲ್ಕೊಂಡೇ ಇರ್ಬೋದು, ತಮ್ಮ ದೈನಂದಿನ ಕೆಲಸಗಳನ್ನ ನಿರ್ಲಕ್ಷಿಸಬಹುದು. ಸೊ ಹೆಚ್ಚಾಗಿ ಕುಟುಂಬದವ್ರು ಕೆಲವೊಮ್ಮೆ ಏನ್ ಅನ್ಕೋತಾರೆ ಅಂತ ಹೇಳಿದ್ರೆ, ಅದನ್ನ ಅಂದ್ರೆ ಲೇಸಿನೆಸ್ ಅಂತ ಅನ್ಕೊಂಡ್ಬಿಡ್ತಾರೆ, ಸೋಮಾರಿತನ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಇದು ಕಾಯಿಲೆ ಅಂಶ ಅನ್ನೋದು ಹೆಚ್ಚಿನವರಿಗೆ ತಿಳಿದು ಬರೋದಿಲ್ಲ. ಹೆಚ್ಚಾಗಿ ಲಾಂಗ್ ಟರ್ಮ್ ಇತರ ಪೇಷಂಟ್ಸ್ ಅನ್ನ ಹಂಗೆ ಬಿಟ್ಬಿಟ್ಟಾಗ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಅವರು ವೈಯಕ್ತಿಕ ಅಂದ್ರೆ ನೈರ್ಮಲ್ಯ ಅನ್ನೋದೇನಿದೆ ಅದನ್ನು ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತಾರೆ. ಎಷ್ಟೋ ದಿನ ಸ್ನಾನ ಮಾಡಿರೋದಿಲ್ಲ, ರೂಮಲ್ಲಿ ತಮ್ಮನ್ನ ಅಂದ್ರೆ ಕೂಡ್ ಹಾಕೊಂಡು ಒಳಗಡೆನೆ ಇದ್ದು ಬಿಡ್ತಾರೆ, ಯಾರ ಜೊತೆಗೂ ಅವರು ಒಂದು ಸಂವಹನೆ ಮಾಡೋದಿಲ್ಲ, ಮಾತಾಡೋದಿಲ್ಲ. ಮತ್ತೆ ಅವರಿಗೆ ದಿನನಿತ್ಯದ ಕೆಲಸ ಮಾಡೋದಕ್ಕೂ ಕೂಡ ಮನೆಯವರು ಪದೇ ಪದೇ ನೆನಪಿಸಬೇಕಾಗಿ ಬರುತ್ತೆ. ಈಗ ನಾರ್ಮಲ್ ಆಗಿದ್ದಾಗ ಅವ್ರು ಹೇಗೆ ತಮ್ಮ ಸ್ವಚ್ಛತೆ ಬಗ್ಗೆ ಎಲ್ಲ ಗಮನ ಕೊಡ್ತಾ ಇದ್ರು ಅದೆಲ್ಲ ಕಳೆದು ಹೋಗ್ಬಿಡುತ್ತೆ. ಇನ್ನೊಂದು, ತಮ್ಮ ಕುಟುಂಬ ಸದಸ್ಯರು ಅಥವಾ ಗೆಳೆಯ ಗೆಳತಿಯರ ಜೊತೆಗೆ ಹೇಗೆ ಮುಂಚೆ ಇಂಟ್ರಾಕ್ಟ್ ಮಾಡ್ತಾ ಇದ್ರು ಅಥವಾ ಹೇಗೆ ಒಂದು ಸಭೆ ಸಮಾರಂಭಗಳಿಗೆ ಹೋಗ್ತಾ ಇದ್ರು, ಜನರ ಜೊತೆ ಒಂದು ಬೆರೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ರು, ಇದು ನಿರ್ಲಕ್ಷ್ಯ ಆಗ್ತದೆ. ಮತ್ತೆ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಇದಕ್ಕೆ ಮುಂಚೆ ಅವರು ಯಾವ ತರ ಒಂದು ಕೆಲಸ ಇರ್ಬೋದು ಅಥವಾ ಕಲಿಕೆ ಇರ್ಬೋದು ಇದರಲ್ಲಿ ಒಂದು ಉತ್ತಮವಾಗಿ ಪ್ರದರ್ಶನ ತೋರಿಸ್ತಾ ಇದ್ರು, ಇತ್ತೀಚೆಗೆ ಅದೆಲ್ಲ ನಿಧಾನವಾಗಿ ಒಂದು ಡಿಕ್ಲೈನ್ ಅಂದ್ರೆ ಕಡಿಮೆ ಆಗ್ತಾ ಬರ್ತವೆ, ಎಲ್ಲಾ ಸಾಮರ್ಥ್ಯಗಳು ಕಡಿಮೆ ಆಗ್ತಾ ಬರ್ತವೆ. ಸಾಮಾನ್ಯವಾಗಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಈ ರೋಗಿಗಳಲ್ಲಿ ಈ ತರ ಕಾಯಿಲೆ ಲಕ್ಷಣಗಳಿದ್ರು ಕೂಡ ಅವರಿಗೆ ಒಂದು ಅರಿವಿಗೆ ಬರೋದಿಲ್ಲ ಅದು. ಅಂದ್ರೆ ಅವರು ಏನ್ ಅಂದ್ಕೊಂಡಿರ್ತಾರೆ, ನಾನು ನಾರ್ಮಲ್ ಆಗಿ ಇದ್ದೀನಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದು ನಮ್ಗೆ ತೊಂದರೆ ಕೊಡೋದಕ್ಕೆ ಹೆಚ್ಚಾಗಿ ಅಂದ್ರೆ ಅವರು ಟ್ರೀಟ್ಮೆಂಟ್ಗೆ ಬರೋದು ಕೆಲವೊಮ್ಮೆ ರೆಫ್ಯೂಸ್ ಮಾಡ್ಬೋದು, ಯಾಕಂದ್ರೆ ಅವ್ರ ತಲೆಯಲ್ಲಿ ಏನಿರುತ್ತೆ, ನಾನು ನಾರ್ಮಲ್ ಇದ್ದೀನಿ ಅಂತ ಇದ್ಬಿಡುತ್ತೆ. ಹಾಗಾಗಿ ಕುಟುಂಬಸ್ಥರು ಕೂಡ ಕೆಲವೊಮ್ಮೆ ಇವರನ್ನ ಆಸ್ಪತ್ರೆ ಕರೆದುಕೊಂಡು ಬರೋದು ಕಷ್ಟ ಆಗ್ಬಿಡುತ್ತೆ.
2: ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: Daily Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. Daily Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಸ್ಕಿಜೋಫ್ರೀನಿಯಾ ಅಂದ್ರೆ ಚಿತ್ತ ವಿಕಲತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸೆಂಟರ್ನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಇನ್ನು ಈ ಸ್ಕಿಜೋಫ್ರೀನಿಯಾ ಮತ್ತೆ ಈಗ ಸಾಮಾನ್ಯ ಒತ್ತಡ ಅಂದ್ರೆ ಇವಾಗ ಖಿನ್ನತೆಗೂ ಇವುಗಳ ನಡುವೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ?
2: ಇವಾಗಲೇ ಆಲ್ರೆಡಿ ಹೇಳಿರೋ ತರ ಕೆಲವೊಮ್ಮೆ ಈ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ ಅಂತ ಏನ್ ಹೇಳ್ತೀವಿ, ಇದರಲ್ಲೂ ಮತ್ತೆ ಖಿನ್ನತೆ ಲಕ್ಷಣಗಳಲ್ಲೂ ಕೆಲವೊಮ್ಮೆ ಅಂದ್ರೆ ಓವರ್ಲ್ಯಾಪ್ ಕಾಣಿಸಬಹುದು, ಅಂದ್ರೆ ಅದು ಒಂದೇ ರೀತಿಯಾಗಿ ಕಾಣಿಸಬಹುದು ಅಂತ ಹೇಳ್ತೀವಿ. ಆದ್ರೂ ಕೂಡ ಜನರು ಏನ್ ಗಮನದಲ್ಲಿಡಬೇಕು ಅಂತ ಹೇಳಿದ್ರೆ, ಖಿನ್ನತೆ ಕಾಯಿಲೆ ಇರುವಂತ ವ್ಯಕ್ತಿಯಲ್ಲಿ ಏನು ಮನಸ್ಸಿಗೆ ಬೇಜಾರಾಗಬಹುದು ಅಥವಾ ದುಃಖ ಅನಿಸ್ಬೋದು, ಕೆಲಸದಲ್ಲಿ ನಿರಾಸಕ್ತಿ ಅನ್ನೋದೇನು ಉಂಟಾಗಬಹುದು, ಕೆಲವೊಮ್ಮೆ ಏನ್ ಗಮನಿಸ್ತೀವಿ ಪೇಷಂಟ್ ಹೇಳ್ತಾರೆ ನಾವು ಊಟ ಮಾಡ್ತಾ ಇದೀವಿ ಮೇಡಮ್ ಆದ್ರೂ ಕೂಡ ಸುಸ್ತು ಅನ್ಸುತ್ತೆ, ಯಾಕೋ ಅಂದ್ರೆ ಮುಂಚಿನ ತರ ದೇಹದಲ್ಲಿ ಎನರ್ಜಿನೇ ಇಲ್ಲ ಅಂತ ಅನ್ಸುತ್ತೆ, ಅಥವಾ ನಿದ್ರಾಹೀನತೆ ಇರ್ಬೋದು. ಕೆಲವೊಮ್ಮೆ ಖಿನ್ನತೆ ಕಾಯಿಲೆ ಲಕ್ಷಣಗಳು ಜಾಸ್ತಿ ಇದ್ದಾಗ ಕೆಲವೊಮ್ಮೆ ಸಾವು ಬಂದ್ಬಿಡ್ಲಿ ಅಂದ್ರೆ ಪ್ಯಾಸಿವ್ ಡೆತ್ ವಿಶಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಕೆಲವೊಮ್ಮೆ ನಾವೇ ಜೀವ ಅನ್ನ ತೆಗೆದುಕೊಳ್ಳೋಣ ಅಂದ್ರೆ ಸೂಸೈಡಲ್ ಐಡಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಎಲ್ಲ ನಾವು ಗಮನಿಸ್ತೀವಿ. ಸೊ ಈ ಏನ್ ಕಾಯಿಲೆ ಲಕ್ಷಣಗಳಿರ್ತಾವೆ ಪೇಷಂಟ್ಗೆ ಇನ್ನೂ ಅದರ ಅರಿವಿರುತ್ತೆ. ಸೊ ಹೆಚ್ಚಾಗಿ ಡಿಪ್ರೆಷನ್ ಅನ್ನೋ ಕಾಯಿಲೆಯಿಂದ ಪೇಷಂಟ್ ಬಳಲ್ತಾ ಇದ್ದಾಗ ಅವ್ರು ಬಂದು ಆಸ್ಪತ್ರೆಯಲ್ಲಿ ವೈದ್ಯರ ಹತ್ರ ಮಾತುಕತೆ ಮಾಡಿ ಟ್ರೀಟ್ಮೆಂಟ್ಗೋಸ್ಕರ ಒಪ್ಪಿ ತಾವೇ ಟ್ರೀಟ್ಮೆಂಟ್ ಬೇಕು ಅಂತ ಬರ್ತಾರೆ, ಅಂದ್ರೆ ಸಹಾಯನ ಯಾಚಿಸ್ತಾರೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಈ ಡಿಪ್ರೆಷನ್ ಅಲ್ಲೂ ಕೂಡ ಸಿವಿಯಾರಿಟಿ ಇದೆ ಅಂತ ಹೇಳ್ತೀವಿ, ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಹೇಳ್ತೀವಿ. ಸೊ ಸಿವಿಯರ್ ಡಿಪ್ರೆಷನ್ ಅನ್ನೋದು ಉಂಟಾದಾಗ ಕೆಲವೊಮ್ಮೆ ಅದರಲ್ಲೂ ಕೂಡ ವಿತ್ ಸೈಕಾಟಿಕ್ ಸಿಂಪ್ಟಮ್ಸ್ ಅಂದ್ರೆ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಲಕ್ಷಣಗಳು ಕೆಲವೊಮ್ಮೆ ಡಿಪ್ರೆಷನ್ ಕಾಯಿಲೆ ಉಂಟಾಗಿ ಅದರ ಮೇಲೆ ಬರುವಂತ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ತೀವಿ. ಇನ್ನೊಂದು ಆಲ್ರೆಡಿ ಹೇಳಿರೋ ತರ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ. ಸೊ ಈ ಅಂದ್ರೆ ಲಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಭಾವನೆಗಳ ಕೊರತೆ ಇರ್ಬೋದು, ಈಗ ಮುಖದಲ್ಲಿ ಯಾವುದೇ ಹಾವಭಾವ ಇರೋದಿಲ್ಲ, ಪೇಷಂಟ್ಗೆ ಸಂತೋಷ ಆಗ್ತಾ ಇದೆಯಾ ಅಥವಾ ದುಃಖ ಆಗ್ತಾ ಇದೆಯಾ, ಏನಾಗ್ತಾ ಇದೆ ಅನ್ನೋದನ್ನ ಒಂದು ಎಕ್ಸ್ಪ್ರೆಸ್ ಮಾಡಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಥವಾ ಅವರಿಗೆ ಅದರದ್ದು ಅನುಭವ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಇನ್ನೊಮ್ಮೆ ಏನು ಗಮನಿಸಬಹುದು ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ಸಂಪರ್ಕ ಮತ್ತೆ ಇನ್ನೊಬ್ಬರೊಟ್ಟಿಗೆ ಬೆರಿಬೇಕು ಅನ್ನುವಂತ ಪ್ರಜ್ಞೆ ಏನಿರುತ್ತೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವರಲ್ಲಿ ಮಾತು ಕಡಿಮೆ ಆಗ್ಬೋದು, ಹಾಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಅತ್ಯಲ್ಪ ಉತ್ತರ ನೀಡಬಹುದು. ಆದ್ರೆ ನನ್ಗೆ ಬೇಜಾರಾಗ್ತಾ ಇದೆ ಅಥವಾ ನನ್ಗೆ ಈ ತರ ತೊಂದರೆ ಆಗ್ತಾ ಇದೆ ಅನ್ನೋ ಅಂತ ಅರಿವು ಈ ಪೇಷಂಟ್ಸ್ ಅಲ್ಲಿ ಹೆಚ್ಚಾಗಿ ಇರೋದಿಲ್ಲ. ಸೊ ಮುಖ್ಯವಾಗಿ ನಾವು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಖಿನ್ನತೆ ಕಾಯಿಲೆ ಲಕ್ಷಣದಲ್ಲಿ ಪೇಷಂಟ್ಗಳಿಗೆ ಇನ್ನೂ ನಮ್ಗೆ ತೊಂದರೆ ಏನು ಆಗ್ತಾ ಇದೆ, ಸಹಾಯ ಯಾಚಿಸಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ಈ ನೆಗೆಟಿವ್ ಸಿಂಪ್ಟಮ್ಸ್ ಆಫ್ ಸ್ಕಿಜೋಫ್ರೀನಿಯಾ ಅಂತ ಏನ್ ಹೇಳ್ತೀವಿ, ಈ ರೋಗ ಲಕ್ಷಣ ಇರೋರಿಗೆ ನಮ್ ಕಾಯಿಲೆ ಇದೆ ಅನ್ನೋ ಅರಿವು ಇರೋದಿಲ್ಲ, ಹಾಗಾಗಿ ಅವರು ಸಹಾಯಕ್ಕೆ ಬರೋದಿಲ್ಲ. ಹೆಚ್ಚಾಗಿ ಇವರನ್ನ ಫ್ಯಾಮಿಲಿ ಮೆಂಬರ್ಸ್ ಒತ್ತಾಯ ಪೂರ್ವಕವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬರಬೇಕಾಗುತ್ತೆ. ಅಂಡ್ ಆ ಸಂದರ್ಭದಲ್ಲಿ ನಾವೇನ್ ಗಮನಿಸಿರ್ತೀವಿ ಅಂತ ಹೇಳಿದ್ರೆ, ಎಷ್ಟೋ ಸಮಯ ಲ್ಯಾಪ್ಸ್ ಆಗಿಬಿಟ್ಟಿರುತ್ತೆ, ಅಂದ್ರೆ ಅವರು ಸಹಜವಾಗಿ ಕಾಯಿಲೆ ಚಾಲು ಆದ ತಕ್ಷಣ ಬರೋದಿಲ್ಲ, ವರ್ಷಾನ್ಗಟ್ಲೆಯಿಂದ ಪೇಷಂಟ್ ಹಿಂಗೆ ಇರ್ತಾರೆ, ಆಮೇಲೆ ಆಸ್ಪತ್ರೆಗೆ ಬರ್ತಾರೆ. ಹಾಗಾಗಿ ನಾವೇನ್ ನೋಡ್ತೀವಿ, ಡಿಪ್ರೆಷನ್ ಕಾಯಿಲೆ ಇರೋರು ಸ್ವಲ್ಪ ಆಸ್ಪತ್ರೆಗೆ ಬರುವಂತ ಚಾನ್ಸಸ್ ಗಳು ಬೇಗನೆ ಇರ್ತವೆ. ಮೇ ಬಿ ಒಂದು 2 ವಾರ 4 ವಾರ 6 ವಾರದಲ್ಲಿ ಅವರು ಬಂದ್ಬಿಡ್ತಾರೆ ಆಸ್ಪತ್ರೆಗೆ. ಇವ್ರು ಬರಬೇಕಿದ್ರೆ ವರ್ಷಾನ್ಗಟ್ಲೆ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಈ ಕಾಯಿಲೆ ಚಿಕಿತ್ಸೆಗೆ ಸ್ಪಂದನೆ ಮಾಡೋದು ಕೂಡ ನಿಧಾನ ಆಗಬಹುದು.
1: ಮೇಡಮ್, ಈ ಸಮಸ್ಯೆ ಹೆಚ್ಚಾಗಿ ಯಾವ ಒಂದು ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ?
2: ಈಗ ನಾವೇನ್ ಹೇಳ್ತೀವಿ, ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಹೆಚ್ಚಾಗಿ ಒಂದು 15-30 ವಯಸ್ಸಿನೊಳಗಡೆ ಕಾಣಿಸ್ಕೊಳ್ತದೆ ಅಂತ ಹೇಳ್ತೀವಿ. ಅದರಲ್ಲೂ ನಾವು ಸರಾಸರಿಯಾಗಿ ಗಮನಿಸಿದ್ರೆ, ಈ ಗಂಡು ಮಕ್ಕಳಲ್ಲಿ ಒಂದು ಆವರೇಜ್ ಏಜ್ ಆಫ್ ಆನ್ಸೆಟ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಒಂದು 5 ವರ್ಷ ಮುಂಚಿತವಾಗಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೋಲಿಕೆ ಮಾಡಿದ್ರೆ ಗಂಡು ಮಕ್ಕಳಲ್ಲಿ ಒಂದು 5 ವರ್ಷ ಮುಂಚಿತವಾಗಿಯೇ ಈ ಕಾಯಿಲೆಗಳು ಬರೋದಕ್ಕೆ ಸಾಧ್ಯ ಇದೆ. ಹೆಣ್ಣು ಮಕ್ಕಳಲ್ಲಿ ಸಹಜವಾಗಿ ಈ ವ್ಯಾಧಿ ಬರೋದಾದ್ರೆ ಒಂದು 20 ವಯಸ್ಸಿನ ನಂತರ ಅಥವಾ 30 ವಯಸ್ಸಿನ ಆಸುಪಾಸಿನಲ್ಲಿ ಕಾಣಿಸ್ಕೊಳ್ಬಹುದು. ಇದು ಒಂದು ತರ ಕಾಯಿಲೆ. ಇನ್ನು ಕೆಲವರಲ್ಲಿ ನಾವೇನ್ ಗಮನಿಸ್ತೀವಿ, ಹೆರಿಗೆಯ ನಂತರ ಕೆಲವೊಂದು ಹೆಣ್ ಮಕ್ಕಳಲ್ಲಿ ಈ ಬಾಣಂತಿ ಸನ್ನಿ ಅಂತ ಹೇಳ್ತೀವಿ, ಇಲ್ಲ ಪ್ರಸವ ನಂತರದ ಸೈಕೋಸಿಸ್ ಅಂತ ಹೇಳ್ತೀವಿ. ಸೊ ಆವಾಗ್ಲೂ ಕೂಡ ಈ ಸ್ಕಿಜೋಫ್ರೀನಿಯಾ ಕಾಯಿಲೆ ಅಂತ ಲಕ್ಷಣಗಳು ಕಂಡು ಬರಬಹುದು.
1: ಮೇಡಮ್, ಈ ಕುರಿತು ಸಮಾಜದಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋದಾದ್ರೆ,
2: ಈಗ ಸಮಾಜದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಸ್ಕಿಜೋಫ್ರೀನಿಯಾ ಅನ್ನೋ ಕಾಯಿಲೆ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳಿದಾವೆ. ಮೊದಲನೇದು ಹೆಚ್ಚಾಗಿ ಅಂದ್ರೆ ಜನರಲ್ಲಿ ಇರೋದು ಏನಪ್ಪ ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಅಂತ ಹೇಳಿದ್ರೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಭಾವಿಸ್ತಾರೆ. ಅಂದ್ರೆ ಒಂದೇ ವ್ಯಕ್ತಿಯಲ್ಲಿ ವ್ಯಕ್ತಿಯಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿತ್ವಗಳು ಇರ್ತಾವೆ ಅಂತ ಜನ ನಂಬ್ತಾರೆ. ಸೊ ಇದಕ್ಕೆ ಕಾರಣ, ಕೆಲವೊಮ್ಮೆ ನಾವು ಮೂವೀಸ್ ನೋಡ್ತೀವಿ, ಸಿನಿಮಾಗಳಲ್ಲೂ ಕೂಡ ಹೆಂಗೆಂಗೋ ತೋರಿಸ್ತಾರೆ. ಸೊ ಇದರಿಂದ ತಪ್ಪು ಕಲ್ಪನೆಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತವೆ. ಆದ್ರೆ ಜನರಿಗೆ ಏನ್ ಗೊತ್ತಿರಬೇಕು ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಅಂತ ಹೇಳಿದಾಗ ಪೇಷಂಟ್ ಗೆ ಒಂದು ನಿಜ ಹಾಗೂ ಕಲ್ಪನೆಯ ನಡುವಿನ ವ್ಯತ್ಯಾಸನ ಗ್ರಹಿಸಲಿಕ್ಕೆ ಸಾಧ್ಯವಾಗದೆ ಇರೋದು. ಅದರಿಂದಾಗಿ ಪೇಷಂಟ್ ಗೆ ಯಾವ ತರ ಬದುಕ್ತಾ ಇದ್ದೀನಿ, ಯಾವ ತರ ಮಾತಾಡ್ತಾ ಇದ್ದೀನಿ ಅನ್ನೋದ್ರಲ್ಲಿ ವ್ಯತ್ಯಾಸ ಆಗೋದು. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಮಲ್ಟಿಪಲ್ ಪರ್ಸನಾಲಿಟಿ, ಇಟ್ ಇಸ್ ಆಲ್. ಎರಡನೇದ್ ಏನಪ್ಪಾ ಅಂತ ಹೇಳಿದ್ರೆ, ಸ್ಕಿಜೋಫ್ರೀನಿಯಾ ಹೊಂದಿರುವಂತ ಜನರು ಯಾವಾಗ್ಲೂ ಆಕ್ರಮಣಕಾರಿಯಾಗಿರುತ್ತಾರೆ, ಮತ್ತೆ ಸಮಾಜಕ್ಕೆ ಒಂದು ಅಪಾಯಕಾರಿ ಅನ್ನುವಂತ ಒಂದು ಭಯ ಕಾಡ್ತಾ ಇರುತ್ತೆ. ಆದ್ರೆ ಹೆಚ್ಚಾಗಿ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈ ರೋಗಿಗಳು ಬೇರೆಯವರಿಗೆ ಆಕ್ರಮಣಕಾರಿಯಾಗಿರೋದಿಲ್ಲ ಅಥವಾ ಅಪಾಯಕಾರಿಯಾಗಿರೋದಿಲ್ಲ, ವಾಸ್ತವವಾಗಿ ತಾವೇ ಭಯಭೀತರಾಗಿರುತ್ತಾರೆ. ಹಾಗಾಗಿ ಏನಾಗುತ್ತೆ, ಕೆಲವೊಮ್ಮೆ ಬೇರೆ ಯಾರಾದ್ರೂ ಇವರಿಗೆ ಏನಾದ್ರೂ ಬಲವಂತ ಮಾಡಕ್ ಬಂದ್ರು ಅಂತ ಹೇಳಿದ್ರೆ ಅದು ಹಿಂಸೆಗೆ ತಿರುಗಬಹುದು. ಇವ್ರು ತಾವಾಗಿಯೇ ಸುಮ್ನೆ ಸುಮ್ನೆ ಯಾವತ್ತೂ ಬೇರೆಯವ್ರ ಮೇಲೆ ಮಾಡೋದಿಲ್ಲ. ಅಥವಾ ಕೆಲವೊಮ್ಮೆ ಈ ಕಾಯಿಲೆ ಲಕ್ಷಣದಿಂದ ಎಲ್ಲಿಯಾದ್ರೂ ಅವರಿಗೆ ನಿಜ ಮತ್ತುಳ್ಳು ಅನ್ನೋದು ಏನು ಅಂತ ಗೊತ್ತಾಗದೇ ಇರುವಾಗ, ಬೇರೆಯವ್ರು ಯಾರೋ ತನ್ಗೆ ಹಾನಿ ಮಾಡೋದಕ್ಕಿಂತ ಮುಂಚೆ ನಾನೇ ಮಾಡಿಬಿಡ್ತೀನಿ ಅಂತ ಒಂದು ಪ್ರಸಂಗ ಬರಬಹುದು. ಮೂರನೇದೇನಪ್ಪ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ, ಕೆಲವರು ಏನಂದ್ಕೋತಾರೆ, ಈ ಕಾಯಿಲೆ ಏನೋ ದೆವ್ವದ ಕಾಟ ಅಥವಾ ಏನೋ ಶಾಪ, ಹಿಂದಿನ ಜನ್ಮದ ಏನೋ ಪಾಪಕರ್ಮದ ಫಲವಾಗಿ ಈ ತರ ಕಾಯಿಲೆ ಬಂದಿದೆ ಅನ್ನುವಂತ ಮೂಢನಂಬಿಕೆ ಇದೆ. ಹೀಗಾಗಿ ನಾವು ನಮ್ಮ ದೇಶದಲ್ಲಿ ಗಮನಿಸ್ಲಿಕ್ಕೆ ಹೋದ್ರೆ, ಹೆಚ್ಚಾಗಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಲಕ್ಷಣಗಳು ಬಂದ ಮೇಲೆ ಅವರು ಮೊದಲು ವೈದ್ಯರ ಬಳಿಗೆ ಕರೆದುಕೊಂಡು ಬರೋ ಬದಲು ಎಷ್ಟೋ ಬಾರಿ ಈ ಪಾದ್ರಿಗಳಿರ್ಬೋದು, ಮುಲ್ಲಾ ಇರ್ಬೋದು, ಭೂತ ಉಚ್ಚಾಟನೆ ಮಾಡೋರು ಇರ್ಬೋದು, ಇವ್ರ ಬಳಿಗೆ ಫಸ್ಟ್ ಹೆಚ್ಚಾಗಿ ಕರ್ಕೊಂಡು ಹೋಗಿರ್ತಾರೆ. ಸೊ ಕೆಲವೊಮ್ಮೆ ಅಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಅದೆಲ್ಲ ಮಾಡಿದ್ಮೇಲೆ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಾದಾಗ, ಕಡೆಗೆ ಅವರೇ ಯಾರೋ ಅಂದ್ರೆ ರೆಫರೆನ್ಸ್ ಮಾಡಿದ್ಮೇಲೆ ನಮ್ದು ಸೈಕ್ಯಾಟ್ರಿ ಡಾಕ್ಟರ್ ಹತ್ರ ಮನೋರೋಗ ವಿಭಾಗಕ್ಕೆ ಪೇಷಂಟ್ ಅನ್ನ ಕರೆದುಕೊಂಡು ಬರುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು, ಸ್ಕಿಜೋಫ್ರೀನಿಯಾ ಕಾಯಿಲೆಗೆ ತುತ್ತಾದವರು ಯಾವತ್ತೂ ಗುಣಮುಖರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಕಾಯಿಲೆ ಪ್ರಾರಂಭವಾದಾಗ ಶೀಘ್ರದಲ್ಲೇ ಮನೋವೈದ್ಯರ ಬಳಿ ಕರೆದುಕೊಂಡು ಬಂದ್ರೆ ನಾವು ಅದಕ್ಕೆ ಚಿಕಿತ್ಸೆಯನ್ನ ಕೊಟ್ಟು ಕೆಲವೊಮ್ಮೆ ಪೇಷಂಟ್ಗಳು ಪೂರ್ತಿ ನಾರ್ಮಲ್ ಆಗಿ ಬದುಕಲಿಕ್ಕೂ ಸಾಧ್ಯ ಇರ್ತವೆ. ಈಗ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಪೇಷಂಟ್ ಕಾಯಿಲೆ ಚಾಲುವಾಗಿ ಎಷ್ಟೋ ವರ್ಷಗಳಾಗಿರ್ತವೆ, ಎಷ್ಟೋ ವರ್ಷ ಆದ್ಮೇಲೆ ಪೇಷಂಟ್ ಅನ್ನ ಕರ್ಕೊಂಡು ಬರ್ತಾರೆ. ಸೊ ಈ ತರ ಆದಾಗ ಏನಾಗುತ್ತೆ, ಈಗ ದೀರ್ಘಾವಧಿ ಸ್ಕಿಜೋಫ್ರೀನಿಯಾ ಕಾಯಿಲೆಯಿಂದ ಬಳಲ್ತಾ ಇರೋರಲ್ಲಿ ನಾವೇನ್ ಹೇಳ್ತೀವಿ, ಮೆದುಳಿನ ಮೇಲ್ಮೈಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ಬಿಡ್ತವೆ. ಸೊ ಇದರಿಂದಾಗಿ ಅವರು ಹೇಗೆ ಚಿಕಿತ್ಸೆಗೆ ಒಂದು ರೆಸ್ಪಾನ್ಸ್ ತೋರಿಸ್ತಾರೆ ಅನ್ನೋದು ಸ್ವಲ್ಪ ನಿಧಾನ ಆಗ್ಬೋದು, ಅಥವಾ ಕೆಲವೊಮ್ಮೆ ಟ್ರೀಟ್ಮೆಂಟ್ ರೆಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅವರು ಬೇಗನೆ ಕರ್ಕೊಂಡು ಬಂದಿಲ್ಲ, ಎಷ್ಟೋ ವರ್ಷಗಳು ಆದ್ಮೇಲೆ ಕರ್ಕೊಂಡು ಬಂದಿದ್ದಾರೆ, ಹಾಗಾಗಿ ನಾವು ಫಸ್ಟ್ ಅಥವಾ ಎರಡನೇ ಒಂದು ಔಷಧಿಯಾಗಿ ಯಾವ್ದನ್ನ ಬಳಸ್ತೀವಿ ಅದು ಇವರಿಗೆ ಕೆಲಸ ಮಾಡದೇ ಇರ್ಬೋದು. ಸೊ ಟ್ರೀಟ್ಮೆಂಟ್ ರೆಸಿಸ್ಟೆನ್ಸ್ ತೋರಿಸುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ, ಬಟ್ ಕಾಯಿಲೆಗೆ ಔಷಧಿ ಅಂತೂ ಲಭ್ಯ ಇದೆ ಅಂತ ನಾವು ಹೇಳ್ತೀವಿ.
3: ಮೇಡಮ್, ಇವಾಗ ಹೇಳಿದ್ರಿ ಚಿಕಿತ್ಸೆಯ ನಂತರ ಇವರು ಸರಳ ಜೀವನವನ್ನ ನಡೆಸಬಹುದು ಅಂತ ತಿಳಿಸಿದ್ರಿ. ಈ ಕಾಯಿಲೆಯಿಂದ ಬಳಲುವಾಗ ಅವರು ಸಾಮಾನ್ಯ ಜೀವನವನ್ನ ಹೇಗೆ ನಡೆಸಬಹುದು ಅಂತ.
2: ಈಗ ಒಂದು ನಿಯಮಿತವಾಗಿ ಔಷಧಿಗಳನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಈ ಸ್ಕಿಜೋಫ್ರೀನಿಯಾ ಕಾಯಿಲೆಯಲ್ಲಿ ನಮಗೆ ಕಂಡು ಬರುವಂತಹ ಭ್ರಮೆ ಇರ್ಬೋದು, ಭ್ರಾಂತಿಗಳಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಲಕ್ಷಣಗಳು ನಾವು ಆಲ್ರೆಡಿ ಚರ್ಚೆ ಮಾಡಿದೀವಿ, ಇದೆಲ್ಲ ಕಡಿಮೆಯಾಗಿ ಆ ಮನುಷ್ಯನಿಗೆ ನಿಜ ಮತ್ತೆ ಸುಳ್ಳು ಅಥವಾ ಈ ಭ್ರಮೆಗಳ ನಡುವಿನ ವ್ಯತ್ಯಾಸ ಒಂದು ತಿಳುವಳಿಕೆಗೆ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ನಾರ್ಮಲ್ ಆಗಿ ಎಲ್ಲರ ಜೊತೆಗೆ ಬೆರೆತುಕೊಂಡು ತಮ್ಮ ದಿನನಿತ್ಯದ ಕೆಲಸಗಳನ್ನ ಅವರು ಮಾಡ್ತಾ ಅವರು ನಾರ್ಮಲ್ ಆಗಿ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಾವು ಹೆಚ್ಚಾಗಿ ಇನ್ನೊಂದು ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಾವು ಈಗ ಗಂಡು ಮಕ್ಕಳಿಗೆ ಸ್ಕಿಜೋಫ್ರೀನಿಯಾ ಬಂತು, ಹೆಣ್ಣು ಮಗುಗೆ ಸ್ಕಿಜೋಫ್ರೀನಿಯಾ ಬಂತು ಅನ್ನೋದನ್ನ ಒಂದು ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ, ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಆಗುವಂತ ಒಂದು ದೌರ್ಜನ್ಯ ಅನ್ನೋದು ಜಾಸ್ತಿ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಬ್ಬಾಕೆ ಹೆಣ್ಣು ಮಗಳಿಗೆ ಮದುವೆ ನಂತರ ಏನೋ ಸ್ಕಿಜೋಫ್ರೀನಿಯಾ ಕಾಯಿಲೆ ಕಂಡು ಬಂತು ಅಂತ ಅಂದ್ಕೊಳ್ಳಿ. ಅವಾಗ ಆಕೆ ಗಂಡನ ಮನೆಯವರು ಆಕೆನ ಸ್ವೀಕಾರ ಮಾಡುವಂತ ಅಂದ್ರೆ ಚಾನ್ಸಸ್ ಕಡಿಮೆ ಇರ್ತವೆ. ಕೆಲವೊಮ್ಮೆ ಎಷ್ಟೋ ಜನ ಆಸ್ಪತ್ರೆಗೆ ಬರ್ತಾರೆ, ಹೆಂಡತಿಗೆ ಕಾಯಿಲೆ ಬಂದಿದೆ, ಅದಕ್ಕೆ ಇನ್ ನಾನು ಡಿವೋರ್ಸ್ ಕೊಟ್ಬಿಡ್ತೀನಿ, ಈಕೆ ನನ್ಗೆ ಬೇಡ ಅಂತ ಹೇಳೋದಿರ್ಬೋದು. ಅಥವಾ ಇನ್ನು ಕೆಲವೊಂದು ಬಾರಿ ಏನ್ ಗಮನಿಸಿದೀವಿ ಅಂತ ಹೇಳಿದ್ರೆ, ಕೆಲವೊಮ್ಮೆ ಈವನ್ ಹೆರಿಗೆ ನಂತರ ಬಾಣಂತಿ ಸನ್ನಿ ಅನ್ನೋದು ಆದಾಗ್ಲೂ ಕೂಡ ಆ ಮನೆಯವರು ಅಲ್ಲಿ ಹೆಚ್ಚಾಗಿ ಈಗ ಗಂಡು ಮಗು ಇತ್ತು ಅಂತ ಹೇಳಿದ್ರೆ ಎಲ್ಲೋ ಓಕೆ ಆ ಮೊಮ್ಮಗುಗೋಸ್ಕರ ಆದ್ರೂ ಕರೆದುಕೊಂಡು ಹೋಗ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಮೊಮ್ಮಗುವಾಗಿ ಹುಟ್ಟಿದಾಗ ಕೆಲವರು ನಮ್ಗೆ ಈ ಮೊಮ್ಮಗೂನು ಬೇಡ, ಈ ಸೊಸೆನೂ ಬೇಡ ಅಂತ ಹೇಳಿ ಅಲ್ಲೇ ಬಿಟ್ಟು ಹೋಗುವಂತ ನಾವು ಕೇಸಸ್ ಅನ್ನು ಗಮನಿಸಿದೀವಿ. ಅಂದ್ರೆ ನಾವೇನ್ ಹೇಳ್ತೀವಿ, ಕಾಯಿಲೆ ಗಂಡು ಮಗುಗೆ ಬರ್ಲಿ ಅಥವಾ ಹೆಣ್ಣು ಮಗಳಿಗೆ ಬರ್ಲಿ, ಎಲ್ರಿಗೂ ಒಂದು ಚಿಕಿತ್ಸೆ ಅನ್ನೋದನ್ನ ಕೊಟ್ಟು ನಾವು ಅವರಿಗೆ ಒಂದು ಸಹಕಾರ ಅನ್ನೋದನ್ನ ಕೊಟ್ಟಾಗ ಅವರು ನಿಯಮಿತವಾಗಿ ಚಿಕಿತ್ಸೆಯನ್ನ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಈ ಕಾಯಿಲೆಯಿಂದ ಕ್ಯೂರ್ ಆಗೋದಕ್ಕೂ ಸಾಧ್ಯ ಇದೆ.
3: ಮೇಡಮ್, ಈಗ ತಾವು ತಿಳಿಸಿದ್ರಿ ಈ ಕಾಯಿಲೆಗೆ ಒಂದು ಚಿಕಿತ್ಸೆ ಇದೆ ಅಂತ, ಹಾಗಿದ್ರೆ ಯಾವ ರೀತಿಯ ಚಿಕಿತ್ಸೆ ಲಭ್ಯ ಇದೆ ಅಂತ.
2: ಈಗ ಸಾಮಾನ್ಯವಾಗಿ ನಾವು ಸ್ಕಿಜೋಫ್ರೀನಿಯಾ ಕಾಯಿಲೆಗೆ ಆಂಟಿಸೈಕಾಟಿಕ್ ಗ್ರೂಪ್ ಆಫ್ ಮೆಡಿಕೇಶನ್ಸ್ ಅಂತ ಹೇಳಿ ಕೊಡ್ತೀವಿ. ಈ ಔಷಧಿಗಳನ್ನ ನಾವು ಹೇಳಿದ ಹಾಗೆ ನಿಯಮಿತವಾಗಿ ಈ ಪೇಷಂಟ್ಗಳ ಅನ್ನು ನುಂಗ್ತಾ ಇರಬೇಕಾಗುತ್ತೆ. ಕೆಲವೊಂದು ಪೇಷಂಟ್ಸ್ಗಳಲ್ಲಿ ನಾವು ಆಲ್ರೆಡಿ ಚರ್ಚೆ ಮಾಡಿದ ಹಾಗೆ ಇವರಿಗೆ ಕಾಯಿಲೆ ಇದೆ ಅನ್ನೋದು ಅರ್ಥ ಆಗೋದಿಲ್ಲ, ಹಾಗಾಗಿ ಅವ್ರು ಚಿಕಿತ್ಸೆಗೆ ಒಪ್ಪೋದಿಲ್ಲ, ಇಂಥವರನ್ನು ನೋಡ್ತೀವಿ. ಸೊ ಅವರಿಗೆ ಔಷಧಿಗಳನ್ನ ನುಂಗ್ಸೋದು ಕಷ್ಟ ಆದಾಗ ನಾವೇನ್ ಮಾಡ್ತೀವಿ, ಕೆಲವೊಮ್ಮೆ ನಾವು ಡಿಸ್ಪರ್ಸಿಬಲ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಊಟದಲ್ಲಿ ಮನೆಯಲ್ಲಿ ಕೊಡಬಹುದು, ಈ ತರ ಇರುತ್ತೆ. ಅದರಿಂದ ಅದರದ್ದು ಟೇಸ್ಟ್ ಏನು ವ್ಯತ್ಯಾಸ ಆಗೋದಿಲ್ಲ, ಪೇಷಂಟ್ ಗೆ ಏನು ಅದರಿಂದ ಅಂದ್ರೆ ತೊಂದರೆ ಆಗೋದಿಲ್ಲ ಅಂತ ಮೆಡಿಕೇಶನ್ಸ್ ಗಳು ಬರ್ತವೆ, ಅದನ್ನ ಊಟದಲ್ಲೂ ಕೊಡ್ರಿ ಅಂತ ಕೆಲವೊಮ್ಮೆ ಹೇಳ್ತೀವಿ. ಇದನ್ನ ಬಿಟ್ಟು ಡಿಪೋ ಇಂಜೆಕ್ಟಿಬಲ್ ಆಂಟಿಸೈಕಾಟಿಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು 15 ದಿವಸಕ್ಕೊಮ್ಮೆ ಅಥವಾ 30 ದಿವಸಗಳಿಗೊಮ್ಮೆ ಸೊಂಟಕ್ಕೆ, ಸೊಂಟದ ಭಾಗಕ್ಕೆ ಒಂದು ಆಂಟಿಸೈಕಾಟಿಕ್ ಇಂಜೆಕ್ಷನ್ ಅನ್ನೋದನ್ನ ಕೊಡುವಂತದ್ದು. ಇದು ಹೇಗಿರುತ್ತೆ ಅಂದ್ರೆ ಇದು ಸ್ಲೋ ಆಗಿ ರಿಲೀಸ್ ಮಾಡ್ತಾ ಇರುತ್ತೆ, ಹಾಗಾಗಿ ಆ ಪೇಷಂಟ್ ಗಳ ಕಾಯಿಲೆ ಪ್ರಮಾಣ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಇದು ಎರಡನ್ನ ಬಿಟ್ಟು ಈಗ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಒಂದು ಆಂಟಿಸೈಕಾಟಿಕ್ ಮೆಡಿಕೇಶನ್ಸ್ ಗಳಿಗೆ ಪೇಷಂಟ್ ಇನ್ನು ಸ್ಪಂದನೆ ಮಾಡ್ತಾ ಇಲ್ಲ, ಅಥವಾ ಕೆಲವೊಮ್ಮೆ ಏನ್ ಗಮನಿಸ್ತೀವಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಜೊತೆಗೆ ಅವರು ಏನೋ ಒಂದು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಈ ಧ್ವನಿಗಳೇನ್ ಕಿವಿಯಲ್ಲಿ ಕೇಳ್ತಾ ಇರ್ತವೆ ಅವುಗಳೇನೋ ನಿಂದನೆ ಮಾಡುವಂತ ಧ್ವನಿಗಳಿರ್ಬೋದು, ನೀನ್ ಬದುಕೋದಕ್ಕೆ ಲಾಯಕ್ಕಿಲ್ಲ, ಸತ್ ಹೋಗು ಅಂತ ಹೇಳುವಂತ ಧ್ವನಿಗಳಿರ್ಬೋದು. ಸೊ ಇದರಿಂದಾಗಿ ಪೇಷಂಟ್ ಗಳು ಸಾವು ಅಂದ್ರೆ ಬರ್ಲಿ ಅಂತ ಹೇಳಿ ಪ್ರಯತ್ನ ಮಾಡುವುದು ಇಂಥದ್ದು ಗಮನಿಸ್ತೀವಿ. ಸೊ ಇಂಥ ಪೇಷಂಟ್ ಅಲ್ಲಿ ನಾವು ವಿದ್ಯುತ್ ಕಂಪನ ಚಿಕಿತ್ಸೆ ಅಥವಾ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ ಅನ್ನೋದನ್ನ ಕೆಲವೊಂದು ಸಮಯ ಬಳಸಬೇಕಾಗುತ್ತೆ. ಅಂದ್ರೆ ನಾವು ಮೆಡಿಸಿನ್ಸ್ ಗಳನ್ನ ಕೊಟ್ಟಾಗ ಜನರಲಿ ಅದು ಏನು ಸ್ಲೋ ಆನ್ಸೆಟ್ ಆಫ್ ಆಕ್ಷನ್ ತೋರಿಸುತ್ತೆ, ಅಂದ್ರೆ ಒಂದು 3-4 ವಾರಗಳ ಕಾಲ ನಾವು ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಸೊ ಈ ತರ ಅಕ್ಯೂಟ್ ಎಮರ್ಜೆನ್ಸಿಯಲ್ಲಿ ಯಾರೋ ಸಾಯ್ತೀನಿ ಅಂತ ಹೇಳೋರನ್ನ ನಾವು 3-4 ವಾರ ನೀವು ವೇಟ್ ಮಾಡಿ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಕಾಲಾವಕಾಶ ಇರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ನಾವು ಈ ವಿದ್ಯುತ್ ಕಂಪನ ಚಿಕಿತ್ಸೆ ಅನ್ನೋದನ್ನ ಕೊಟ್ಟು ಸ್ವಲ್ಪ ಅವರನ್ನ ಕಂಟ್ರೋಲಿಗೆ ಬರೋ ಹಾಗೆ ಮಾಡಿ ಮತ್ತೆ ಈ ಟ್ಯಾಬ್ಲೆಟ್ಸ್

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಸಿಜೋಫ್ರೀನಿಯಾ ಅಂದ್ರೆ ಚಿತ್ತ ವಿಕಲತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ

0: ಸುಮಾರು 1-2 ವರ್ಷದ ಕಾಲ ನಾವು ಮೇಂಟೆನೆನ್ಸ್ ಚಿಕಿತ್ಸೆ ಅನ್ನೋದನ್ನ ಕೊಡಬೇಕಾಗುತ್ತೆ. ಸೊ ಅಷ್ಟು ಸಮಯದವರೆಗೆ ಪೇಷಂಟ್ ಟ್ರೀಟ್ಮೆಂಟ್ ತಗೊಂಡು ಪೂರ್ತಿ ನಾರ್ಮಲ್ ಆದ್ಮೇಲೆ ನಾವೇ ಅದರ ಡೋಸ್ ಅನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ಮಾಡ್ತಾ ನಿಲ್ಸಿಕೊಡ್ತೀವಿ. ಇದು ಒಂದು ತರದ ಪೇಷಂಟ್ಸ್ ಗಳು. ಇನ್ನೊಂದು ವಿಭಾಗದ ಪೇಷಂಟ್ ಅಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಹಲವಾರು ಬಾರಿ ಲಕ್ಷಣಗಳು ಕಂಡು ಬರ್ತವೆ. ಸೊ ಔಷಧಿಗಳ ಕಡಿಮೆ ಪ್ರಮಾಣ ಕಡಿಮೆ ಆದ ತಕ್ಷಣ ಮತ್ತೆ ಬಂತು, ಅಥವಾ ಅಂದ್ರೆ ನಡು ನಡುವಲ್ಲಿ ಎಕ್ಸಾಜರ್ಬೇಷನ್ ಹೆಚ್ಚಾಗ್ತಾ ಇದೆ ಲಕ್ಷಣಗಳು ಅಂತ ಕಂಡು ಬಂದಾಗ, ಒಂದು ಮಿನಿಮಮ್ 5 ವರ್ಷಗಳ ಕಾಲ ಆದ್ರೂ ಮೇಂಟೆನೆನ್ಸ್ ಚಿಕಿತ್ಸೆ ತಗೊಳ್ಳೋದು ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಇನ್ನೊಂದು ತರದ ರೋಗಿಗಳಲ್ಲಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಪೇಷಂಟ್ ಗಳಲ್ಲಿ ನಾವು ಓಕೆ ಈಗ ಆರಾಮಾಗಿದ್ದಾರೆ ಅಂತ ಹೇಳಿ ನಾವು ಔಷಧಿನ ನಿಧಾನವಾಗಿ ಡೋಸ್ ಕಡಿಮೆ ಮಾಡಿ ಮಾಡಿ ನಿಲ್ಸ್ಕೊಟ್ಟಾಗ ಮತ್ತೆ ಮತ್ತೆ ಜೀವನದಲ್ಲಿ ಆ ಲಕ್ಷಣಗಳು ಕಂಡು ಬರ್ತಾ ಇರ್ತವೆ. ಸೊ ಇಂತ ವ್ಯಕ್ತಿಗಳಿಗೆ ನಾವು ಏನಂತ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಡಯಾಬಿಟಿಸ್ ಬಂತು, ಸಕ್ಕರೆ ಬಂತು ಅಂದ್ರೆ ಟ್ರೀಟ್ಮೆಂಟ್ ಹೆಂಗೆ ಕಂಟಿನ್ಯೂಸ್ ಆಗಿ ತಗೊಂಡು ಸಕ್ಕರೆ ಪ್ರಮಾಣನ ಕಡಿಮೆಯಲ್ಲಿ ಇಟ್ಟಿರ್ತಾರೆ, ಅಥವಾ ಹೇಗೆ ಈಗ ಬಿಪಿ ಹೆಚ್ಚಾಯ್ತು ಅಂತ ಹೇಳಿದ್ರೆ ಬಿಪಿ ಗುಳಿಗೆಗಳನ್ನ ತಗೊಂಡು ಬಿಪಿ ಕಂಟ್ರೋಲ್ ಮಾಡ್ತಾರೆ, ಅಂತ ಪೇಷಂಟ್ಸ್ ಗಳಿಗೆ ಇದೇ ತರ ನೀವು ಕೂಡ ಅಟ್ ಲೀಸ್ಟ್ 1 ಗುಳಿಗೆನ ಜೀವನ ಪರ್ಯಂತ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೂ ಅದು ಗಮನಕ್ಕೆ ಬಂದಿರುತ್ತೆ, ಚಿಕಿತ್ಸೆ ನಿಲ್ಸಿದ ತಕ್ಷಣ ಮತ್ತೆ ಮತ್ತೆ ಕಾಯಿಲೆ ಕಂಡು ಬರ್ತಾ ಕನ್ವಿನ್ಸ್ ಆಗ್ತಾರೆ. ಕೆಲವೊಮ್ಮೆ ಈಗ ನಮ್ಮ ಪೇಷಂಟ್ಸ್ ಎಷ್ಟೋ ಜನ ಬರೋರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ, ಎಲ್ಲೋ ಅಂದ್ರೆ ಒಂದು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಯಾವ್ದೋ ಒಂದು ಗವರ್ಮೆಂಟ್ ಆಫೀಸರ್ ಇರ್ತಾರೆ. ಸೊ ಅಂತವರಿಗೆಲ್ಲ ಇದು ಚಿಕಿತ್ಸೆ ತಗೊಂಡ್ ಹೆಂಗೆ ರೂಢಿಯಾಗಿರುತ್ತೆ ಅಂದ್ರೆ ಅವರೇ ಹೇಳ್ತಾರೆ, ಇಲ್ಲ ನಮ್ಗೆ ಈ 1 ಟ್ಯಾಬ್ಲೆಟ್ ಆದ್ರೂ ಅವಶ್ಯಕತೆ ಖಂಡಿತವಾಗ್ಲೂ ಇದೆ, ಸೊ ಅದನ್ನ ನಿಲ್ಸೋದಂತೂ ಬೇಡವೇ ಬೇಡ ಅಂತ ಹೇಳ್ತಾರೆ. ಅಂದ್ರೆ ಕಾಯಿಲೆಗೆ ಚಿಕಿತ್ಸೆ ಅನ್ನೋದು ಕಾನ್ಸ್ಟೆಂಟ್ ಆಗಿ ಕೊಡ್ತಾ ಇದ್ದಾಗ ಅವರು ನಾರ್ಮಲ್ ಆಗಿ ಜೀವನ ಮಾಡೋದಕ್ಕೆ ಸಾಧ್ಯ ಇರುತ್ತೆ.
1: ಮೇಡಮ್, ಈಗ ಒಂದು ಪಕ್ಷ ಚಿಕಿತ್ಸೆಯನ್ನ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅಂತ.
0: ಈಗ ಕೆಲವು ಪೇಷಂಟ್ಸ್ ಗಳು ಕಾಯಿಲೆ ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಆಗೋದಕ್ಕಿಂತ ಮುಂಚೆನೆ ಅವ್ರಿಗೇನಿಸುತ್ತೆ, ಎಷ್ಟಪ್ಪ ದಿನ ಈ ಗುಳಿಗೆನ ನುಂಗ್ತಾ ಇರೋದು ಅಂತ ಹೇಳಿ ತಮ್ಮಷ್ಟಕ್ಕೆ ತಾವು ನಿಲ್ಸ್ಬಿಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಕಾಯಿಲೆ ಮತ್ತೆ ಮತ್ತೆ ಹೆಚ್ಚಾಗುವಂತ ಸಾಧ್ಯತೆಗಳಿರ್ತವೆ. ಸೊ ಒಂದು ಈ ತರ ಕಾಯಿಲೆ ಹೆಚ್ಚಾಗೋದು. ಇನ್ನೊಂದು ನಾವೇನ್ ಗಮನಿಸ್ತೀವಿ, ಕೆಲವೊಮ್ಮೆ ಮುಂಚೆ ಯಾವ ಟ್ರೀಟ್ಮೆಂಟ್ ನಾವು ಕೊಟ್ಟಾಗ ಪೇಷಂಟ್ಸ್ ಸ್ಪಂದಿಸ್ತಾ ಇದ್ರು, ನೆಕ್ಸ್ಟ್ ಟೈಮ್ ಅದೇ ಚಿಕಿತ್ಸೆ ಪ್ರಾರಂಭ ಮಾಡಿದಾಗ ಆ ಪೇಷಂಟ್ ಗಳಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣಿಸದೆ ಇರಬಹುದು. ಸೊ ಇದು 2 ತೊಂದರೆಗಳನ್ನ ಪೇಷಂಟ್ ಗಳು ಅನುಭವಿಸುವಂತ ಸಾಧ್ಯತೆಗಳಿರ್ತವೆ.
1: ಮೇಡಮ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರುವಂತವರನ್ನ ಕುಟುಂಬದ ಸದಸ್ಯರು ಯಾವ ರೀತಿ ಒಂದು ಆರೈಕೆ ಮಾಡಬೇಕು ಅಂತ.
0: ಈಗ ಸ್ಕಿಜೋಫ್ರೀನಿಯಾ ರೋಗಿಗಳ ಕುಟುಂಬಸ್ಥರು ಕೆಲವೊಮ್ಮೆ ಏನ್ ಮಾಡ್ಬಿಡ್ತಾರೆ, ಆ ಸ್ಕಿಜೋಫ್ರೀನಿಯಾ ಲಕ್ಷಣಗಳು ಏನಿರಬಹುದು, ಇದು ಭ್ರಾಂತಿ ಭ್ರಮೆ ಏನಿರುತ್ತಲ್ವಾ, ಅದನ್ನ ಕೆಲವೊಮ್ಮೆ ತುಂಬಾ ಪರ್ಸನಲ್ ಆಗಿ ತಗೊಂಡ್ ಬಿಡ್ತಾರೆ. ಅಂದ್ರೆ ಮನೆಯವ್ರ ಮೇಲೆ ಎಲ್ಲ ಪೇಷಂಟ್ ಸಂಶಯ ಬೀಳ್ತಾ ಇದ್ದಾರೆ, ಅಥವಾ ಅವ್ರಿಗೇನೋ ಅವಾಚ್ಯ ಶಬ್ದದಲ್ಲಿ ಬೈಯೋದು ಹಿಂಗೆಲ್ಲ ಮಾಡ್ತಾ ಇದ್ದಾಗ ಇವ್ರಿಗೂ ಏನೋ ಬೇಸರ ಬಂದ್ಬಿಡುತ್ತೆ. ನಾವ್ ಸಹಜವಾಗಿ ಏನ್ ಹೇಳ್ತೀವಿ, ಇದಾಗ್ತಾ ಇರೋದು ಕಾಯಿಲೆಯಿಂದ, ಅವ್ರೇನೋ ಪರ್ಸನಲ್ ಗ್ರಜ್ ಹಿಡ್ಕೊಂಡು ಆತರ ಏನೂ ಪೇಷಂಟ್ ಗಳು ಮನೆಯವರನ್ನ ದೂಷಿಸ್ತಾ ಇರೋದಿಲ್ಲ. ಹಾಗಾಗಿ ಆದಷ್ಟು ಮನೆಯವರು ಇದನ್ನ ಕಾಯಿಲೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಪೇಷಂಟ್ ಗೆ ಬೆಂಬಲ ಕೊಡುವಂತ ಅವಶ್ಯಕತೆ ಇದೆ. ಇನ್ನೊಂದು, ಪೇಷಂಟ್ ಗಳು ತಾವಾಗೆ ಫಾಲೋಅಪ್ ಗೆ ಬರೋದಿಲ್ಲ. ಸೊ ಈಗ ಒಂದು ಶುಗರ್ ಪೇಷಂಟು ಅಥವಾ ಬಿಪಿ ಕಾಯಿಲೆ ಇರೋ ಪೇಷಂಟು ಟ್ಯಾಬ್ಲೆಟ್ಸ್ ಕಡಿಮೆ ಆಗ್ತಾ ಬಂತು ಅಥವಾ ಖಾಲಿ ಆಗ್ತಾ ಬಂತು ಅಥವಾ ಒಂದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ತಾವಾಗಿ ಡಾಕ್ಟರ್ ಬಳಿ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೋತಾರೆ, ನಮ್ಮ ಪೇಷಂಟ್ಸ್ ಅಲ್ಲಿರೋ ತೊಂದರೆ ಅಂದ್ರೆ ಅದು ಅವರಿಗೆ ಯಾರಾದರೂ ಹಿಂದಿಂದ ಹೋಗು ಹೋಗು ಅಂತ ಹೇಳಬೇಕು ಅಥವಾ ಜೊತೆಯಲ್ಲೇ ಕರ್ಕೊಂಡು ಬರಬೇಕು. ಸೊ ಜೊತೆಯಲ್ಲಿ ಬಂದು ಈ ಕುಟುಂಬ ಸದಸ್ಯರು ಜೊತೆಯಲ್ಲಿ ಬಂದು ವೈದ್ಯರ ಜೊತೆ ಚರ್ಚೆ ಮಾಡೋದಿರಬಹುದು, ಅಥವಾ ಕೆಲವೊಮ್ಮೆ ಟ್ಯಾಬ್ಲೆಟ್ಸ್ ಇಂದ ಏನಾದರೂ ಸೈಡ್ ಎಫೆಕ್ಟ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಆ ಸೈಡ್ ಎಫೆಕ್ಟ್ ಅನ್ನೋದನ್ನು ಕೂಡ ಕೆಲವೊಮ್ಮೆ ಪೇಷಂಟ್ಸ್ ಗಳಿಗೆ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಕುಟುಂಬ ಸದಸ್ಯರು ಜೊತೆಗೆ ಬಂದು ಅದರಿಂದ ಏನಾದರೂ ಅವರಿಗೆ ತೊಂದರೆ ಆಗ್ತಾ ಇದೆಯಾ, ಕೆಲವೊಮ್ಮೆ ತೂಕ ಹೆಚ್ಚಾಗುವಂತ ಸೈಡ್ ಎಫೆಕ್ಟ್ ಇರ್ಬೋದು, ಅಥವಾ ಕೆಲವೊಮ್ಮೆ ಸ್ವಲ್ಪ ಅಂದ್ರೆ ಬಿಗಿತ ಅಂತ ಹೇಳ್ತೀವಿ, ಇಪಿಎಸ್ ಎಕ್ಸ್ಟ್ರಾ ಪಿರಮಿಡಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಏನೋ ಕೈಕಾಲ್ ನಡ್ಕ ಬಂದ್ ಹಾಗೋಗೋದಿರ್ಬೋದು. ಸೊ ಇದೆಲ್ಲ ಕೆಲವೊಮ್ಮೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಗಳಿರ್ತವೆ. ಸೊ ಇದನ್ನೆಲ್ಲ ನಾವು ಕಡಿಮೆ ಮಾಡೋದಕ್ಕೂ ಸಾಧ್ಯ ಇರುತ್ತೆ. ಆದ್ರೆ ಅವ್ರು ಪೇಷಂಟ್ಸ್ ಜೊತೆಗೆ ಬಂದು ಇದನ್ನೆಲ್ಲ ನಮ್ಗೆ ಹೇಳಿದ್ರು ಅಂತ ಹೇಳಿದ್ರೆ ನಾವು ಅದು ಏನ್ ಹೆಚ್ಚು ಕಡಿಮೆ ಆಗಿದೆ ಅದನ್ನ ಸರಿಯಾಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದ್ರ ಬದಲು ಈ ಪೇಷಂಟ್ ಹೇಗಿದ್ರು ನಮ್ಗೆ ಏನು ಒಂದು ಗೌರವನ ಕೊಡೋದಿಲ್ಲ, ನಾವು ಹೋಗೋದಿಲ್ಲ ಈ ಪೇಷಂಟ್ ಅನ್ನ ಹಂಗೆ ಬಿಟ್ಬಿಟ್ರು ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ, ಈಗ ನಾವು ರೋಡಲ್ಲಿ ನೋಡ್ತೀವಲ್ವ, ಕೆಲವೊಮ್ಮೆ ಯಾರೋ ಬಡಬಡಿಸ್ತಾ ಹೋಗ್ತಾ ಇರ್ತಾರೆ, ತಮ್ಮ ಹೈಜಿನ್ ಬಗ್ಗೆ ಅವರಿಗೆ ಗಮನ ಇರೋದಿಲ್ಲ, ಅಲೆಮಾರಿಗಳು ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ರಸ್ತೆಯಲ್ಲಿ. ಸೊ ಇಂಥವ್ರದ್ದೆಲ್ಲ ಸಮಸ್ಯೆ ಇದೆ. ಇವರು ಯಾವುದೋ ಒಂದು ಕುಟುಂಬಕ್ಕೆ ಸೇರಿರ್ತಾರೆ ಖಂಡಿತವಾಗ್ಲು, ಆದ್ರೆ ಆ ಕುಟುಂಬದವರು ಅವರನ್ನ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಿಸಿರೋದಿಲ್ಲ, ಸಹಕಾರ ಕೊಟ್ಟಿರೋದಿಲ್ಲ, ಹಂಗಾಗಿ ಈ ತರ ಅಲೆಮಾರಿ ಜೀವನ ನಡೆಸುವಂತ ಒಂದು ಸಂಭವ ಬಂದಿರುತ್ತೆ ಅವರಿಗೆ. ಹಾಗಾಗಿ ಏನ್ ಹೇಳ್ತೀವಿ, ಸಾಕಷ್ಟು ಕುಟುಂಬ ಸದಸ್ಯರು ಇವರಿಗೆ ಒಂದು ಬೆಂಬಲವಾಗಿ ನಿಂತು ಒಂದು ಚಿಕಿತ್ಸೆಯಲ್ಲಿ ಒಂದು ಪ್ರೋತ್ಸಾಹ ಅನ್ನೋದು ಕೊಟ್ರೆ ಖಂಡಿತವಾಗ್ಲು ಇವರು ನಮ್ಮ ಹಾಗೆ ನಾರ್ಮಲ್ ಆಗಿ ಬದುಕಲಿಕ್ಕೆ ಸಾಧ್ಯ ಇದೆ.
1: ಮೇಡಮ್, ಈಗ ಒಟ್ಟಾರೆಯಾಗಿ ಈ ಮಾನಸಿಕ ಆರೋಗ್ಯಕ್ಕಾಗಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಯಾವ ರೀತಿಯ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅಂತ.
0: ಈಗ ಜೀವನ ಶೈಲಿ ಪೂರ್ತಿ ಬದಲಾಯಿಸಿದ್ವಿ ಅಂದ್ರೆ ಸ್ಕಿಜೋಫ್ರೀನಿಯಾ ಬರೋದೇ ಇಲ್ಲ ಅಂತ ಹೇಳೋದಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಚರ್ಚೆ ಮಾಡಿರೋ ಹಾಗೆ ಹಲವಾರು ಅಂಶಗಳಿರ್ತವೆ ಯಾವ ಕಾರಣದಿಂದ ಈ ಸ್ಕಿಜೋಫ್ರೀನಿಯಾ ಬರ್ತಾವೆ ಅಂತ ಕೇಳಿದಾಗ ನಾವು ಬರೇ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇಂದ ಬರ್ತಾವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ನಾವೇನ್ ಹೇಳ್ತೀವಿ, ಈ ಕಾಯಿಲೆ ಬರಬಾರದು ಅನ್ನೋದು ನಿಟ್ಟಿನಲ್ಲಿತ್ತು ಅಂತ ಹೇಳಿದ್ರೆ ಆದಷ್ಟು ಒಂದು ದುಶ್ಚಟಗಳಿಂದ ಜನರು ದೂರ ಇರೋದು ಒಳ್ಳೆಯದು. ಯಾಕಂದ್ರೆ ಗಾಂಜಾ ಅಂದ್ರೆ ಯಾರು ಸೇವನೆ ಮಾಡ್ತಾರೆ ಅವರಲ್ಲಿ ಈ ಕಾಯಿಲೆ ಹೆಚ್ಚು

0: ಬರುತ್ತೆ, ಅಥವಾ ಕೆಲವೊಮ್ಮೆ ಬೇರೆ ಬೇರೆ ಮಾದಕ ದ್ರವ್ಯ ವ್ಯಸನ ಮಾಡೋರಲ್ಲೂ ಕೂಡ ಸ್ಕಿಜೋಫ್ರೀನಿಯಾ ಲೈಕ್ ಸಿಂಪ್ಟಮ್ಸ್ ಕಾಣಿಸ್ಲಿಕ್ಕೆ ಸಿಗ್ತಾವೆ ಅಂತ ಹೇಳ್ತೀವಿ. ಹಾಗಾಗಿ ಈ ದುಶ್ಚಟಗಳಿಂದ ಒಂದು ದೂರ ಇರೋದು. ಇದನ್ನ ಬಿಟ್ಟರೆ ಈಗ ನಾರ್ಮಲ್ ಆಗಿ ನಾವು ಒಂದು ಮಾನಸಿಕ ಆರೋಗ್ಯಕ್ಕಾಗಿ ಏನು ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ದಿನ ಒಂದು ಅಂದ್ರೆ ರೆಗ್ಯುಲರ್ ಟೈಮಿಗೆ ಏಳೋ ಪದ್ಧತಿ ಇರ್ಬೋದು, ದಿನ ಒಂದು ಅರ್ಧ ತಾಸಾದ್ರೂ ವ್ಯಾಯಾಮ ಮಾಡೋದಿರ್ಬೋದು, ನಮ್ಮ ಆಹಾರ ಶೈಲಿಯ ಮೇಲೆ ಒಂದು ಗಮನ ಹರಿಸೋದಿರಬಹುದು. ಸೊ ಇದರಿಂದ ಎಲ್ಲ ಏನಾಗುತ್ತೆ, ಬೇರೆ ಬೇರೆ ರೀತಿಯ ಅಂದ್ರೆ ಈಗ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು, ಇದೆಲ್ಲ ಬರೋದನ್ನ ನಾವು ತಡಿಲಿಕ್ಕೆ ಸಾಧ್ಯ ಇದೆ.
1: ಮೇಡಮ್, ಇನ್ನು ಇಂತಹ ಒಂದು ಸಮಸ್ಯೆ ಇರುವವರನ್ನ ಸಮಾಜ ಕೆಲವೊಮ್ಮೆ ದೂರ ಇಡುತ್ತೆ, ಇದು ಅವರ ಒಂದು ಮನಸ್ಥಿತಿಯ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರುತ್ತೆ, ಸಮಾಜದ ಜವಾಬ್ದಾರಿ ಏನು ಅಂತ ಮೇಡಮ್?
0: ಈಗ ಸಮಾಜದ ಜವಾಬ್ದಾರಿ ಅಂತ ಹೇಳಿದಾಗ, ಈ ಕುಟುಂಬದವರು ಯಾರಾದ್ರೂ ಇಂಥ ಪೇಷಂಟ್ಸ್ ಗಳನ್ನ ಬೆಂಬಲ ಕೊಡದೆ ಎಲ್ಲಿಯಾದ್ರೂ ಮನೆಯಿಂದ ಹೊರಗಡೆ ಹಾಕಿದ್ರು, ಅವರು ಅಲೆಮಾರಿ ಜೀವನ ತರ ನಡೆಸ್ತಾ ಇದ್ರು ಅಂತ ಹೇಳಿದ್ರೆ, ಈಗ ನಮಗೂ ಎಷ್ಟೋ ಜನ ಕಾಣ್ಲಿಕ್ಕೆ ಸಿಗ್ತಾರೆ. ಪೇಷಂಟ್ಸ್ ಗಳನ್ನ ಆದಷ್ಟು ಅಲೆಮಾರಿಗಳಾಗಿ ಅಲ್ಲಿ ಇಲ್ಲಿ ಅಲೆಯಕ್ಕೆ ಬಿಡದೆ, ಅವರು ಎಲ್ಲೋ ಒಂದ್ ಕಡೆ ಏನೋ ಕಲ್ ಹೊಡಿತಾ ಇದ್ದಾರೆ ಅಥವಾ ಇನ್ಯಾರಿಗೋ ಒಬ್ರಿಗೆ ಬೈತಾ ಇದ್ದಾರೆ ಹೊಡಿತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಅಥವಾ ಅವ್ರಿಗೆ ಹೋಗಿ ಹೊಡಿಯೋದು ಬಡಿಯೋದು ಮಾಡೋದ್ರ ಬದಲು, ಅವರಿಗೆ ಕಾಯಿಲೆಯಿಂದ ಈ ತರ ಆಗ್ತಾ ಇದೆ, ಚಿತ್ತವಿಕಲತೆ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಒಂದು ಇಂಥ ಪೇಷಂಟ್ಸ್ ಗಳಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ, ಖಂಡಿತವಾಗ್ಲೂ ಸಮಾಜದಲ್ಲಿ ಈ ನಂಬರ್ ಆಫ್ ಪೇಷಂಟ್ಸ್ ಏನಿದ್ದಾರಲ್ವಾ ಅವರನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ.
1: ಖಂಡಿತ ಮೇಡಮ್. ಕೊನೆಯದಾಗಿ ಇನ್ನು ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಈಗ ಕೇಳುಗರು ಗಮನದಲ್ಲಿಟ್ಕೊಳ್ಬೇಕಾಗಿರೋದು ಒಂದೇ ವಿಚಾರ, ಏನಪ್ಪಾ ಅಂದ್ರೆ ಸ್ಕಿಜೋಫ್ರೀನಿಯಾ ದೀರ್ಘಾವಧಿಯಾಗಿರುವಂತ ಒಂದು ಗಂಭೀರ ಮಾನಸಿಕ ಕಾಯಿಲೆ. ಹಾಗಾಗಿ ಈ ಕಾಯಿಲೆ ಲಕ್ಷಣಗಳು ಕಂಡು ಬಂದಾಗ ತ್ವರಿತವಾಗಿ ವೈದ್ಯರ ಬಳಿಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಎಷ್ಟು ನಾವು ಟ್ರೀಟ್ಮೆಂಟ್ ತಗೊಳ್ಳೋದು ಡಿಲೇ ಮಾಡ್ತೀವಿ, ಟ್ರೀಟ್ಮೆಂಟ್ ಅನ್ನೋದು ಅಷ್ಟೇ ಕಷ್ಟಕರವಾಗ್ತಾ ಹೋಗುತ್ತೆ. ಹಾಗಾಗಿ ಯಾರಲ್ಲಾದರೂ ಈ ತರ ಲಕ್ಷಣಗಳು ಕಂಡು ಬಂತು ಅಂತ ಹೇಳಿದ್ರೆ, ದಯವಿಟ್ಟು ನುರಿತ ಮನೋರೋಗ ತಜ್ಞರ ಬಳಿಗೆ ಕರೆದುಕೊಂಡು ಬಂದು ಸರಿಯಾಗಿ ಚಿಕಿತ್ಸೆನ ತೆಗೆದುಕೊಂಡ್ರೆ ಅವರು ನಮ್ಮ ನಿಮ್ಮಂತೆ ನಾರ್ಮಲ್ ಆಗಿ ಬದುಕೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ.
1: ಮೇಡಮ್, ತಮ್ಮ ಉತ್ತಮ ಮಾಹಿತಿ ಜೊತೆಗೆ ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೆಎಲ್ಇ ಸೆಂಟಿನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಮಾನಸಿಕ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
3: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ನಮ್ಮ ವೇಣುಧ್ವನಿ ಅಡುಗೆ ಅರಮನೆಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ರತಾ ಪಟ್ಟಣಶೆಟ್ಟಿಯವರು. ಅಡುಗೆಯಲ್ಲಿ ವಿಶೇಷ ಆಸಕ್ತಿಯನ್ನ ಹೊಂದಿರುವಂತಹ ಇವರು ಅನೇಕ ಮಹಿಳಾ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ನಮಸ್ಕಾರ ನಮ್ರತಾ ಅವರೇ, ಕಾರ್ಯಕ್ರಮಕ್ಕೆ ನಮ್ಮ ಒಂದು ಅಡುಗೆ ಅರಮನೆಗೆ ತಮಗೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ಅನುಪಮ ಅವರೇ, ನನ್ನನ್ನು ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ.
0: ನಮಗೆ ನಮ್ರತಾ ಮೊದಲನೇ ಒಂದು ರೆಸಿಪಿ, ಯಾವ ಒಂದು ಅಡುಗೆನ ಹೇಳ್ಕೊಡ್ತೀರಾ? ಅದಕ್ಕಿಂತ ಮುಂಚೆ ನಿಮಗೆ ಹೇಗೆ ಇದ್ರಾಗ ಇಂಟ್ರೆಸ್ಟ್ ಬಂತು ಅಂತ?
1: ನೋಡಿ ಅನುಪಮ ಅವರೇ, ನನಗೆ ಚಿಕ್ಕಂದಿನಿಂದಲೂ ಅಡುಗೆ ಮಾಡ್ಬೇಕಂತ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟ್ ಇತ್ತು ರೀ. ಅದಕ್ಕೆ ನಾನು ಅವಾಗೆಲ್ಲ ಯೂಟ್ಯೂಬ್ ಅದೆಲ್ಲ ಇರಾಕಿಲ್ಲಲ್ರಿ, ಅವಾಗ ಇದು ಕುಕ್ ಬುಕ್ ಇರ್ತಿತ್ತಲ್ರಿ, ಕುಕಿಂಗ್ ಬುಕ್, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದ್ರೋಗಿಂದ ರೆಸಿಪಿ ಎಲ್ಲ ನೋಡಿ ನಾನು ಟ್ರೈ ಮಾಡ್ತಾ ಇದ್ದೆ ರೀ. ಆಮೇಲೆ ನಂದಂತೂ ಚಿಕ್ಕ ವಯಸ್ಸಿನಾಗ ಮದುವೆ ಆಯ್ತ, ಆಮೇಲೆ ನಾ ಗಂಡನ ಮನೆಗೆ ಬರಾನ, ನಮ್ಮ ಅತ್ತೆಯವ್ರು ನಂಗೆ ಅಡುಗೆ ಮಾಡೋಕೆ ಭಾಳ ಹೆಲ್ಪ್ ಮಾಡಿದ್ರಿ. ಅವರೆಲ್ಲ ಉತ್ತರ ಕರ್ನಾಟಕದ ರೆಸಿಪಿಗಳ, ಉತ್ತರ ಕರ್ನಾಟಕದ್ದೆಲ್ಲ ಹಳೆಯ ಟೈಪದ್ದು ಎಲ್ಲ ಖಾದ್ಯಗಳನ್ನು ಮತ್ತು ಊಟಗಳನ್ನು ಎಲ್ಲ ನನಗೆ ಅವರು ಅಚ್ಚುಕಟ್ಟಾಗಿ ನಂಗೆ ಎಲ್ಲ ತಿಳಿಸ್ಕೊಟ್ರು, ನಂಗೆ ಕಲಿಸ್ಕೊಟ್ರಿ. ಹಿಂಗಾಗಿ ನನಗೆ ಭಾಳ ಇಂಟ್ರೆಸ್ಟ್ ಬರಾಕೈತೆ ಅಡುಗೆ ಮಾಡಬೇಕು ಅಂತ. ಆವಾಗ ಅವ್ರ ಜೊತೆ ಇದ್ದು ಅದನ್ನೆಲ್ಲ ಕಲ್ಕೊಂಡೆ ರೀ. ಆಮೇಲೆ ಭಾರತದಾಗಿನ ರಾಜ್ಯಗಳಿಗೆಲ್ಲ ನಾವು ಹೋಗ್ತಿದ್ದಲ್ಲ ಟೂರಿಗೆ ಅಂತ, ಆವಾಗ ಅಲ್ಲಿಂದ ಏನಾರ ಒಂದು ಸ್ವಲ್ಪ ತಿಂದು ಬಂದ್ಮೇಲೆ ಅದೆಲ್ಲ ನಮ್ಗೆ ಇಷ್ಟ ಆಗ್ತಿತ್ತಲ್ಲ, ಅದನ್ನು ಮನ್ಯಾಗ ಯೂಟ್ಯೂಬ್ದು ನೋಡಿ ಟ್ರೈ ಮಾಡ್ತಿದ್ದೆ ರೀ. ಹಿಂಗಾಗಿ ನಂಗೆ ಅಡುಗೆ ಮಾಡೋದು ಮತ್ತು ಬೇರೆಯವ್ರಿಗೆ ಅದನ್ನು ಮಾಡಿದ್ದು ಅದನ್ನು ಟೇಸ್ಟ್ ಮಾಡೋಕೊಡೋದು ಅಂದ್ರೆ ನಂಗೆ ಭಾಳ ಇಷ್ಟ ರೀ. ಅಡುಗೆ ಮಾಡೋದಂದ್ರೆ ನಂದು ಹಾಬಿ ರೀ ಇದು. ಹಿಂಗಾಗಿ ನನಗೆ ಕಿಚನ್ನಾಗನ ಭಾಳ ಟೈಮ್ ಸ್ಪೆಂಡ್ ಮಾಡಕ್ ನಂಗೆ ಭಾಳ ಇಷ್ಟ ಆಗ್ತೈತ್ರಿ.
0: ನಿಮ್ಗೆ ಅಡುಗೆ ಮಾಡೋದು ಭಾಳ ಇಷ್ಟ ಅಂದ್ರಿ, ನಮಗೆ ತಿನ್ನೋದಕ್ಕೂ ಭಾಳ ಇಷ್ಟ. ಹಾಗಾಗಿ ನಮಗಾಗಿ ಮೊದಲನೇ ರೆಸಿಪಿ ಯಾವ ರೆಸಿಪಿಯನ್ನು ಹೇಳ್ಕೊಡ್ತೀರಿ?
1: ಅನುಪಮ ಅವರೇ, ಮೊನ್ನೆ ಈಗ 2 ದಿನದ ಹಿಂದೆ ಸಿಹಿ ಕೈ ಚಂದ್ರು ಅವರ ಬೊಂಬಾಟ್ ಭೋಜನ ಗುರ್ತಿರ್ಬೇಕಲ್ಲ ನಿಮಗೆ, ಅವರು ಬೊಂಬಾಟ್ ಭೋಜನದ ಒಂದು ಸೆಗ್ಮೆಂಟ್ಗೆ ನಮ್ಮ ಮನೆಗೆ ಶೂಟಿಂಗ್ ಅಂತ ಬಂದಿದ್ರು. ಅವಾಗ ನಾನು ಅವರಿಗೆ ಅಕ್ಕಿ ಮೆತ್ತೆ ಮಸಾಲೆ ಕಡಬ ಮಾಡಿ ಕೊಟ್ಟಿದ್ದೆ, ಅವರು ತುಂಬ ಇಷ್ಟಪಟ್ಟು ತಿಂದಿರ್ರಿ ಅದನ್ನು. ಹಾಗೆ ನಾನು ಅದರದ್ದೇ ಒಂದು ಇನ್ನೊಂದು ಬೇರೆ ವರ್ಜನ್ ರಾಗಿದು ಮಾಡ್ತೀನಿ, ರಾಗಿ ಮಸಾಲೆ ಕಡಬು ಅಂತ, ಅದನ್ನು ಇವಾಗ ನಾನು ನಿಮಗೆ ತಿಳಿಸ್ಕೊಡಕ್ ಬಂದಿದ್ದೇನ್ರಿ.
0: ಖಂಡಿತ ರೀ, ಹಾಂ ಹೇಳ್ರಲ್ಲ ಏನೇನು ಸಾಮಾನು ಬೇಕು ರಾಗಿ ಮಸಾಲೆ ಕಡಬು ಮಾಡಲಿಕ್ಕೆ?
1: ರಾಗಿ ಮಸಾಲೆ ಕಡಬು ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು, ರಾಗಿ ಹಿಟ್ಟು 1 ಕಪ್ ಬೇಕ್ರಿ, ಆಮೇಲೆ ಅಕ್ಕಿ ರವ ಇಡ್ಲಿಗೆ ಬಳಸ್ತೇವಲ್ಲ ಅದು 1/2 ಕಪ್ ಬೇಕಾಗುತ್ತೆ ರೀ, ಆಮೇಲೆ ಎಣ್ಣೆ 1/4 ಟೀಸ್ಪೂನ್ ಬೇಕಾಗುತ್ತೆ, ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ 1-2, ಆಮೇಲೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಅವ್ರವ್ರು ಯಾವ ಥರ ಖಾರ ತಿಂತಾರಲ್ಲ ಆ ಥರ ತೊಗೋಬೋದು, 2-4 ಆ ಥರ. ಕರಿಬೇವು ಸೊಪ್ಪು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸ್ವಲ್ಪ, ತೆಂಗಿನ ತುರಿ 1/2 ಕಪ್. ಈ ತೆಂಗಿನ ತುರಿ ಹಾಕಿದರೆ ಭಾಳ ಚೆನ್ನಾಗಾಗುತ್ತೆ ರೀ, ತೆಂಗಿನ ತುರಿ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಜೀರಿಗೆ, ಸಾಸಿವೆ ಮತ್ತು 1 ಟೀಸ್ಪೂನ್ ತುಪ್ಪ ಬೇಕ್ರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲಿಂಬೆ ರಸ 1/2 ಲಿಂಬೆ ರಸ ಬೇಕು, ಬಿಳಿ ಎಳ್ಳು, ಆಮೇಲೆ ಗುರಳ್ ಪುಡಿ ಹುಚ್ಚಳ್ ಪುಡಿ ಅಂತಾರಲ್ಲ ಅದು ಬೇಕಾಗುತ್ತೆ, ಆಮೇಲೆ ನೀರು 1/2 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಬಳಸೋರು ಸಕ್ಕರೆ ಇಲ್ಲಾಂದರೆ ಬೆಲ್ಲ 1/2 ಟೀಸ್ಪೂನ್ ಆದರೆ ಸಾಕಾಗುತ್ತೆ ರೀ. ಆಮೇಲೆ ಇದನ್ನ ಮಾಡುವ ವಿಧಾನ,
0: ನಾವು ಈಗ ಅಕ್ಕಿ ಕಡುಬಿಗೆ ಇದು ಗುರಳ್ ಪುಡಿ ಹಾಕೋದಿಲ್ಲ ಅಲ್ಲ ರೀ?
1: ಅದಕ್ಕೆ ಹಾಕೋದಿಲ್ರಿ, ಇದಕ್ಕೆ ಹಾಕ್ಬೇಕಾಗುತ್ತೆ. ಗುರಳ್ ಪುಡಿ ಹಾಕೋದ್ರಿಂದ ಭಾಳ ಟೇಸ್ಟ್ ಆಗ್ತೈತ್ರಿ ಎಲ್ಲ. ಹಾ
0: ಮಾಡೋದ್ ಹೆಂಗ್ರಿ? ಹಂಗ
1: ಮಾಡೋದ ಹೇಳಲ್ರಿ ವಿಧಾನ. ಮೊದಲಿಗೆ ರೀ ಒಂದು ದಪ್ಪ ತಳದ ಒಂದು ಬೋಗಾನಿ
0: ಪಾತ್ರೆ,
1: ಹಾ ಪಾತ್ರೆನ ಅದ್ರೊಳಗ ಒಂದು 2 ಕಪ್ದಷ್ಟು ನೀರು ಹಾಕಿ,
0: ಅಂದ್ರೆ 1 ಕಪ್ ನಾವು
1: ರಾಗಿ ಹಿಟ್ಟು ತಗೊಂಡ್ರೆ 1/2 ಕಪ್ ಇಡ್ಲಿ ರವ ಇರುತ್ತಲ್ರಿ,
0: ಹಾ
1: ಅದನ್ನ ಅವು 1 ಕಪ್ ರಾಗಿ ಹಿಟ್ಟಿಗೆ 1/2 ಕಪ್ ರವ ಇರುತ್ತಲ್ಲ ಅದಕ್ಕೆ 2 ಕಪ್ ನೀರು ಹಾಕ್ಬೇಕಾಗುತ್ತೆ ರೀ. ನಾವು ಅದನ್ನ ನೀರು ಕುದಿಯಾಕ ಇಡ್ಬೇಕು ಇದ್ರ ಮೇಲೆ ಬರ್ಷನ್ ಮೇಲೆ, ಆಮೇಲೆ ಫಸ್ಟ್ಕ್ಕೆ ಫ್ಲೇಮ್ ಫುಲ್ ಇಡಬೇಕು, ಆಮೇಲೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ನಾಗ ಆಮೇಲೆ ಸನ್ ಮಾಡಬೇಕಾಗುತ್ತೆ,
0: ಅಂದರೆ ನೀರು ಕುದಿಬೇಕಾದ್ರೆ,
1: ಹಾಂ ಆಮೇಲೆ ಅದಕ್ಕೆ 1-2 ಚಮಚ ತುಪ್ಪ, 1 ಅಥವಾ 2 ಚಮಚ ತುಪ್ಪ ಹಾಕಬೇಕು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ 1/2 ಟೀಸ್ಪೂನು ಜೀರಿಗೆ, ಇದೆಲ್ಲ ಹಾಕಿ ಮತ್ತೊಮ್ಮೆ ಕುದಿ ಬರುತ್ತೆ ಅಲ್ರಿ, ಅದಕ್ಕೆ ರಾಗಿ ಹಿಟ್ಟು ಮತ್ತು ಅಕ್ಕಿ ತರಿ ಇರ್ತತ್ತಲ್ಲ ಅದನ್ನ ಎರಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಒಂದ್ ಸೈಡ್. ಆಮೇಲೆ ಅದ್ರ ಕುದಿಯೋ ನೀರಿಗೆ ಇದನ್ನ ಹಾಕಿ ಒಟ್ಟ ಕೈ ಬಿಡಬಾರ್ದು, ಗಂಟಾಗ್ಬಾರ್ದಂಗ
0: ಕಲಿಸ್ಬೇಕ್ರಿ.
1: ಅದ್ ಅಟ್ರ ತಗೊಳ್ಳೋದು ಅಂತಾರಲ್ಲ, ಹಾಗೆ ಕಲಿಸ್ಬೇಕಾಗ
0: ಮುದ್ದೆ ಮಾಡ್ತೀವಲ್ಲ
1: ಹಾಗೆ ಮಾಡ್ಬೇಕು. ಆಮೇಲೆ ಅದೆಲ್ಲ ಗಟ್ಟಿ ಆಗುತ್ತೆ ರೀ, ಗಟ್ಟಿ ಆದ ತಕ್ಷಣ ಅದಕ್ಕೆ ಬಾಯಿ ಮುಚ್ಚಿ ಸಿಮ್ಮಲ್ಲಿ ಒಂದ್ 5 ನಿಮಿಷ ಬಿಡ್ಬೇಕ್ರಿ. ಬಿಟ್ಟಾದ್ಮೇಲೆ ಅದೆಲ್ಲ ನೀರೆಲ್ಲ ಹಿರ್ಕೊಂಡು ಚೆನ್ನಾಗಾಗಿರುತ್ತೆ ರೀ. ಆಮೇಲೆ ಅದನ್ನ ಒಂದ್ 5 ನಿಮಿಷ ಬಿಟ್ಟಾದ್ಮೇಲೆ ಬಂದ್ ಮಾಡಿ ಮತ್ತೊಂದ್ 10 ನಿಮಿಷ ಹಾಗೆ ಇಡ್ಬೇಕು ಅದನ್ನ ಮುಚ್ಚಿ. ಆಮೇಲೆ ಒಂದು ದೊಡ್ಡದಾದ ಪರಾತ್ ಅಂತೇವಲ್ರಿ ನಾವು, ಅದ್ರ ಅದನ್ನೆಲ್ಲ ಹಿಟ್ಟೆಲ್ಲ ತೆಗೆದು ಸ್ವಲ್ಪ ಆರಕ್ ಬಿಡ್ಬೇಕು. ಅದೆಲ್ಲ ಆರಿದ ತಕ್ಷಣ ಅದನ್ನ ಚೆನ್ನಾಗಿ ಕೈದಿಂದ ಇನ್ನೊಮ್ಮೆ ನೀರ್ ರಿಕ್ವೈರ್ಮೆಂಟ್ ಇದ್ರೆ ನೀರ್ ಹಾಕ್ಬಹುದು ಇನ್ನೊಂದ್ ಸ್ವಲ್ಪ. ಅದನ್ನೆಲ್ಲ ಚೆನ್ನಾಗಿ ನಾದ್ಕೋಬೇಕ್ರಿ, ಅದನ್ನ ಚಪಾತಿ ಹಿಟ್ಟಿನ ಹದಕ್ಕ ಅದನ್ನೆಲ್ಲ ಚೆನ್ನಾಗಿ ನಾದ್ಬೇಕು. ನಾದಾದ ಕೂಡ್ಲ ಅದನ್ನು ಸಣ್ಣ ಸಣ್ಣ ಈಗ ಪೂರಿ ಮಾಡೋದಷ್ಟು ಉಳ್ಳಿ ಇರ್ತಾವಲ್ಲ ಹಪ್ಪಳ, ಅದು ಮಾಡ್ತೀವ ಅಷ್ಟಷ್ಟು ಸ್ಮಾಲ್ ಸ್ಮಾಲ್ ಉಳ್ಳಿ ಮಾಡಿಕೊಂಡು ನಡು ಒಂದ್ ಸ್ವಲ್ಪ ಈಗ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿ ಅದನ್ನ ಒಂದ್ ಸೈಡ್ ಎಲ್ಲ ಇಟ್ಕೋಬೇಕು,
0: ಅಂದ್ರೆ ಇವೆರಡು ನಮ್ ಬೆರಳು ಮೂಡ್ಬೇಕು ಅದ್ರ ಮೇಲೆ ಆತರ
1: ಸ್ವಲ್ಪ ಪ್ರೆಸ್. ಇವಾಗ ಪೂರಿ ಲಟ್ಸಕ್ ಹೆಂಗ್ ನಾವು ಹಿಂಗ ಉಳ್ಳಿ ಮಾಡಿ
0: ಉಳ್ಳಿ ಮಾಡಿ ಪ್ರೆಸ್ ಮಾಡ್ತೀವಲ್ಲ
1: ಹಾಗೆ ಮಾಡಿ ಒಂದ್ ಈ ಕೊಡ್. ಬಹಳ ದೊಡ್ಡ ಮಾಡಬಾರ್ದ್ರಿಪ್ಪ, ಸಣ್ಣ ಸಣ್ಣ ಮಾಡ್ಬೇಕಾಗುತ್ತೆ. ಆಮೇಲೆ ಅವನ ಒಂದ್ ಸೈಡ್ ಇಟ್ಕೋರಿ. ಆಮೇಲೆ ಅದಕ್ಕೆ ಈಗ ಒಂದು ಒಗ್ಗರಣೆ ಕೊಡ್ಬೇಕಾಗುತ್ತೆ. ಆ ಒಗ್ಗರಣೆಗೆ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕ್ಬೇಕು, ಒಂದು 2 ಚಮಚ ಎಣ್ಣೆ ಸಾಕಾಗುತ್ತೆ ರೀ. ಬೇಕಂದ್ರೆ ನೀವು ಎಣ್ಣೆ ಎಷ್ಟು ಹಾಕ್ತೀರ ಅಷ್ಟು ರುಚಿ ಹಾಕುತ್ತೆ, ಬಟ್ ಇವಾಗೆಲ್ಲ ಡಯಟ್ ಕಾನ್ಶಿಯಸ್ ಅಲ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ರು ಅಷ್ಟೇನು ಕೆಟ್ಟ ಅಂತ ಆಗುದಿಲ್ಲ, ಚಲೋ ಆಗುತ್ತೆ ರೀ. ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಮತ್ತೆ ಬಿಳಿ ಎಳ್ಳು 1 ಚಮಚ. ಇವಾಗ ನೀವು ನಾರ್ಮಲ್ ಈಗ ಅವಲಕ್ಕಿ ಉಪ್ಪಿಟ್ಟೆಲ್ಲ ಒಗ್ಗರಣೆ ಹಾಕ್ತಿರಲ್ಲ ಅದೇ ತರ ಇದನ್ನು ಒಗ್ಗರಣೆ ಹಾಕ್ಬೇಕಾಗುತ್ತೆ ರೀ. ಜೀರಿಗೆ ಸಾಸಿವೆ ಎಳ್ಳು ಎಲ್ಲ ಹಾಕಿ ಅದು ಸಿಡಿದ್ಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಪೇಸ್ಟ್ ಮಾಡಿದ್ರು ಹಾಕ್ಬೋದು. ಮನೆಯಾಗಿ ಚಿಕ್ಕ ಮಕ್ಕಳೆಲ್ಲ ತಿನ್ನೋದಿದ್ರ ರೀ ಅದ ಒಂದ್ ಸ್ವಲ್ಪ ಕಟ್ ಮಾಡಿ ಹಾಕೋದ್ರೆ ಚಲೋ ರೀ, ಅದ್ ಬ್ಯಾಡ ಅಂದ್ರ ತೆಗ್ದು ಬಿಡ್ತಾರಲ್ಲ. ಆಮೇಲೆ ಅದ್ ಹಾಕಿ ಸ್ವಲ್ಪ ಕೈ ಆಡಿಸಿ ಆಮೇಲೆ ಅರ್ಶಿನ ಪುಡಿ ಹಾಕ್ಬೇಕ. ಅರ್ಶಿನ ಪುಡಿ ಹಾಕಿ ಅವ್ನು ಮತ್ತೊಂದ್ ಸ್ವಲ್ಪ ಕೈ ಆಡಿಸಿ ಉಪ್ಪು ಹಾಕ್ಬೇಕು. ಉಪ್ಪು ಇಲ್ಲಿ ನೋಡ್ಕೊಂಡ್ ಹಾಕೋಬೇಕ್ರಿ, ಯಾಕಂದ್ರ ಅದು ನಾವು ಮಾಡಿದ್ನಾಗ ಅತ್ರೋಗನ್ ಒಂದ್ ಸ್ವಲ್ಪ ಹಾಕಿರ್ತೇವಲ್ಲ ಈ ಇತ್ರೋಗೊಂದ್ ಸ್ವಲ್ಪ ನೋಡ್ಕೊಂಡ್ ಹಾಕೋರಿ. ಆಮೇಲೆ ಒಂದ್ 1/2 ಚಮಚ ಬೆಲ್ಲ ಅಥವಾ ಸಕ್ಕರೆ ಹಾಕೋಬೇಕ್ರಿ. ಹಾಕೊಂಡು ಚಂದ ಕೈಯಾಡಿಸಿ ಲಿಂಬೆ ರಸ ಹಾಕಿ, ಲಿಂಬೆ ರಸ ಹಾಕಿದ ತಕ್ಷಣ ಸ್ವಲ್ಪ ಕೈಯಾಡಿಸಿದ ತಕ್ಷಣ ಇದು ಉಳ್ಳೆ ಮಾಡ್ಕೊಂಡು ಇಟ್ಕೊಂಡಿದ್ ರಾಗಿ ಬಾಲ್ಸ್ ಇರ್ತಾವಲ್ಲ ಅದನ್ನೆಲ್ಲ ಸುರುಬೇಕ್ರಿ. ಅದ್ರೊಳಗ ಸುರುವಿ ಕೈಯಾಡಿಸಿ ನೀಟಾಗಿ ಎಲ್ಲಾ ಕಡೆ ಹತ್ತುವಂಗೆಲ್ಲ ಚಂದಾಗಿ ಕೈಯಾಡಿಸಿ ಬರ್ಷನ್ ಆಫ್ ಮಾಡ್ಬಿಡ್ಬೇಕ. ಆಮೇಲೆ ಮೇಲ್ಗಡೆ ಕೊತ್ತಂಬರಿ ಆಮೇಲೆ
0: ಹಸಿ
1: ಕೊಬ್ಬರಿ ಹಾಕಿ ತಿರ್ವಾಡ್ಬೇಕು. ಇದ್ರ ಜೊತೆಗೆ ನೀರ್ ಚಟ್ನಿ ಮಾಡ್ಬೇಕಾಗುತ್ತೆ ರೀ. ಇವಾಗ ಇಡ್ಲಿ ಚಟ್ನಿ ಹೇಗ್ ಮಾಡ್ತೇವಲ್ಲ ಅದೇ ತರ ಅದ ಇಡ್ಲಿ ಚಟ್ನಿ ಗಟ್ಟಿ ಇರ್ತೈತಲ್ರಿ, ಇದ ಸ್ವಲ್ಪ ತಿಳುವ ನೀರ್ ಮಾಡ್ಬೇಕು. ಅದ್ರ ಜೊತೆ ನೀರ್ ಚಟ್ನಿ ಹಾಕೊಂಡ್ ತಿಂದ್ರ ಸೂಪರ್ ಆಗಿರುತ್ತೆ ರೀ.
0: ಗುರಳ್ ಪುಡಿ ಯಾವಾಗ ಹಾಕದ್ರಿ?
1: ಹಾ ಅದ ಸಾರಿ ಅದ ಒಂದ್ ಹೇಳೋದ್ ಮರ್ತೆ, ಒಗ್ಗರಣೆ ಹಾಕ್ತೇವಲ್ಲ ಉಪ್ಪು ಖಾರ ಎಲ್ಲ ಹಾಕಿರ್ತೇವಲ್ಲ ಅವಾಗನ ಹಾಕ್ಬೇಕಾಗುತ್ತೆ ರೀ ಗುರಳ್ ಪುಡಿ.
0: ಚಟ್ನಿ ಜೊತೆ?
1: ಹಾ ಚಟ್ನಿ ಜೊತೆನ ಹಾಕ್ಬೇಕು.
0: ಕೊಬ್ಬರಿ ಚಟ್ನಿ ಜೊತೆ ತಿಂದ್ರೆ ಬಹಳ ಚೆನ್ನಾಗಿ. ನೀವು ಹೇಳೋದ್ ಕೇಳ್ತಿದ್ರೆ ಬಾಯಲ್ಲೇ ನೀರು ಬರ್ತಾ ಇದೆ.
1: ಇಲ್ಲ ಇದು ಹೆಲ್ದಿನೂ ಬಹಳ ಮತ್ತೆ ಕಮ್ಮಿ ಎಣ್ಣೆಯಲ್ಲ ಆಗುತ್ತಲ್ರಿ, ಹಿಂಗಾಗಿ ಪೌಷ್ಟಿಕ ಬಹಳ ಮಾಡ್ಕೋಬಹುದು. ಬೆಳಗಿಂದ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು. ಮತ್ತೆ ಯಾರಾದ್ರೂ ಹಿಂಗ ಡಯಟ್ ಕಾನ್ಶಿಯಸ್ ಅದವ್ರು ನಿಮ್ ಮನೆಗೆ ಬಂದ್ರ ಇದನ್ನ ಮಾಡಿಕೊಟ್ರ ಅವ್ರಿಗೂ ಖುಷಿ ಆಗುತ್ತಲ್ರಿ ತಿನ್ನಾಕ.
0: ಖಂಡಿತ ನಮ್ಮ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call
1: 08312477. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ರತಾ ಪಟ್ಟಣಶೆಟ್ಟಿ ಅವರು. ನಮ್ರತಾ, ಮತ್ತೆ ಯಾವ ಒಂದು ಮುಂದಿನ ರೆಸಿಪಿ ಯಾವುದು ಅಂತ ಏನ್ ಹೇಳ್ಕೊಡ್ತಾ ಇದ್ದೀರಾ?
2: ನಾನು ನಂದು ಎರಡನೇ ರೆಸಿಪಿ ನುಗ್ಗೆಕಾಯಿ ಸೂಪ್ ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ ಬೇಕಾಗುವ ಸಾಮಗ್ರಿಗಳು, ನುಗ್ಗೆಕಾಯಿ ಈಗಂತೂ ಮಾರ್ಕೆಟ್ನಾಗ ಸಿಗ್ತಾವ ಎಲ್ಲ ಕಡೆ, 8-10 ನುಗ್ಗೆಕಾಯಿ. ಇದು ನಾನು ಒಂದು 4 ಕಪ್ ಆಗುವಷ್ಟು ಹೇಳಾಕತ್ತೀನ್ರಿ.
1: 4 ಜನಕ್ಕೆ
2: ಆಗುವಷ್ಟು ಹೇಳಾಕತ್ತೀನಿ. ನುಗ್ಗೆಕಾಯಿ 8-10, 2 ಟೊಮ್ಯಾಟೊ, ಆಮೇಲೆ 1 ಈರುಳ್ಳಿ, ಕೊತ್ತಂಬರಿ ಕಡ್ಡಿ ಇರುತ್ತಲ್ರಿ, ಹಾರ್ಡ್ ಒಂದಲ್ಲ ಸಾಫ್ಟ್ ಒಂದು ಇರುತ್ತಲ್ಲ, ಒಂದು 5-6 ಕಡ್ಡಿ ಬೇಕಾಗುತ್ತೆ ರೀ. ಆಮೇಲೆ ಬೆಳ್ಳುಳ್ಳಿ 7-8 ಸುಳು, ಕ್ಲೀನಾಗಿ ಅದನ್ನು ಸುಲ್ಕೊಂಡಿದ್ದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನಕಾಳು ಪುಡಿ ಬೇಕಾಗುತ್ತೆ ರೀ, ಸ್ವಲ್ಪ ಬೇಕು. ಆಮೇಲೆ ತುಪ್ಪ ಅಥವಾ ಬೆಣ್ಣೆ, ಮತ್ತು ನೀರು 1 ಲೀಟ್ರದಷ್ಟು ನೀರು ಬೇಕಾಗುತ್ತೆ ರೀ. ಆಮೇಲೆ ಇದನ್ನು ಮಾಡುವ ವಿಧಾನ ಹೇಳ್ತೀನಿ. ಮೊದಲಿಗೆ ನುಗ್ಗೆಕಾಯನ್ನ ಚೆನ್ನಾಗಿ ತೊಳ್ಕೊಂಡು ಒಂದು 2 ಇಂಚದಷ್ಟು ಕಟ್ ಮಾಡ್ಕೋಬೇಕು ರೀ. ಅದನ್ನು ಕಟ್ ಮಾಡಿಕೊಂಡು ಒಂದು ಕುಕ್ಕರ್ನಾಗ ಇದು ಟೊಮ್ಯಾಟೊ ಇರುತ್ತಲ್ಲ ಅದು 1/4 ಭಾಗ ಮಾಡಬೇಕು. ಈರುಳ್ಳಿನೂ ಅಷ್ಟೇ 1/4 ಭಾಗ ಮಾಡಿ ಇದೆಲ್ಲ ಕುಕ್ಕರ್ನಲ್ಲಿ ಹಾಕಿ ಒಂದು 1/4 ಲೀಟ್ರದಷ್ಟು ನೀರು ಹಾಕಬೇಕಾಗುತ್ತೆ ರೀ. ಹಾಕಿ ಒಂದು 5-6 ವಿಸಲ್ ಕೂಗಿಸ್ಬೇಕ್ರಿ. ಆಮೇಲೆ ಅದು ಚೆನ್ನಾಗಿ ಕುದಿರ್ತೈತಲ್ಲ, ಆಮೇಲೆ ಬಂದ್ ಮಾಡಿ ಅದು ಕುಕ್ಕರ್ ಎಲ್ಲ ಇದನ್ನು ಕುಕ್ಕರ್ ಸಿಟಿ ಬಿಡಾನ. ಟೊಮ್ಯಾಟೊ ಮತ್ತು ಈರುಳ್ಳಿ ಇರುತ್ತಲ್ರಿ ಅದನ್ನು ಸೆಪ್ರೇಟ್ ತಕ್ಕೋಬೇಕಾಗುತ್ತೆ. ಇದು ನುಗ್ಗೆಕಾಯಿದ್ದು ಇದನ್ನು ಬೇರೆ ತಕ್ಕೋಬೇಕು. ಅದು ಟೊಮ್ಯಾಟೊ ಮತ್ತು ಈರುಳ್ಳಿನ ಬೇರೆ ಗ್ರೈಂಡರ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡರ್ ಮಾಡಿಕೊಂಡು ಅದನ್ನು ಸೆಪ್ರೇಟ್ ಇಟ್ಕೋಬೇಕು. ಆಮೇಲೆ ಇದು ನುಗ್ಗೆಕಾಯಿ ಇರುತ್ತಲ್ಲ ಅದನ್ನು ಕೈನಿಂದ ಆದರೂ ಅಂದರೆ ಒಂದೊಂದು ಭಾಳ ಹಾರ್ಡ್ ಇರುತ್ತೆ ರೀ, ಒಂದೊಂದು ಭಾಳ ಸಾಫ್ಟ್, ಎಳಿದಿದ್ರೆ ಒಂದು ಸ್ವಲ್ಪ ಹೆಚ್ಚು ಸಾಫ್ಟ್ ಆಗುತ್ತೆ ರೀ. ಒಂದೊಂದು ಹಾರ್ಡ್ ಇರುತ್ತಲ್ಲ, ಹಾರ್ಡ್ ಇದ್ರೆ ಅದನ್ನು ಒಂದು ಸುತ್ತ ಗ್ರೈಂಡರ್ ಮಾಡ್ಕೋಬೇಕಾಗುತ್ತೆ ಮಿಕ್ಸರ್ನಲ್ಲಿ.
1: ಅಂದರೆ ವಿತ್ ಸಿಪ್ಪೆ?
2: ಹಾಂ, ಸಿಪ್ಪೆ ಸಕ್ಕಟನ. ಆಮೇಲೆ ಅದು ಗ್ರೈಂಡರ್ ಮಾಡ್ಕೊಂಡಾದ್ಮೇಲೆ ಅದನ್ನ ಒಂದು ಚಾನ್ಗಿ ಇಲ್ಲ ಅದನ್ನೆಲ್ಲ ಸೋಸ್ಕೋಬೇಕ್ರಿ. ಇದು ಟೊಮ್ಯಾಟೊ ಮತ್ತು ಈರುಳ್ಳಿ ಏನು ಸೋಸ್ಕೊಳ್ಳೋದು ಬೇಡ, ಅದನ್ನು ಹಂಗೆ ಹಾಕೋಬೇಕು. ಮತ್ತು ಒಂದು ಪಾತ್ರೆನಾಗ 2 ಸೇರಿಸ್ಬೇಕ್ರಿ. ಇದನ್ನು ಶೋಧಿಸ್ಕೊಂಡಿದ್ದು ಅದೆಲ್ಲ ಕಡ್ಡಿ ಎಲ್ಲ ಮೇಲೆ ಬಂದ್ಬಿಡುತ್ತೆ ರೀ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೊಂದು ಸ್ವಲ್ಪ ಎಲ್ಲ ಹಿಂಗೆ ಕೈಲೇ ಎಲ್ಲ ಸ್ಮ್ಯಾಶ್ ಮಾಡಿ ತಕ್ಕೋಬೇಕಾಗುತ್ತೆ ರೀ. ಅದನ್ನೆಲ್ಲ ತೆಗೆದ ತಕ್ಷಣ 2 ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೊಮ್ಮೆ ಗ್ಯಾಸ್ ಮೇಲೆ ಅದನ್ನು ಕುದಿಯಾಕಿಡ್ಬೇಕಾಗುತ್ತೆ ರೀ. ಅದಕ್ಕೆ ಎಷ್ಟು ನೀರು ಬೇಕಾಗುತ್ತಲ್ಲ ಅಷ್ಟು ನೀರು ಹಾಕೋರಿ ಇನ್ನೊಂದು ಸ್ವಲ್ಪ. ಆಮೇಲೆ ಕಾಳುಮೆಣಸಿನ ಪುಡಿ, ಅದು ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, ಒಂದು 4-5 ಕಾಳುಮೆಣಸಿಂದು ಸ್ವಲ್ಪ ಕುಟ್ಟಿ ಹಾಕ್ಬೋದ್ರಿ. ಆಮೇಲೆ ಉಪ್ಪು ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಇರುತ್ತಲ್ರಿ ಅದನ್ನು ಕಟ್ ಮಾಡ್ಕೋಬೇಕು, ಕುಟ್ಟಬಾರ್ದು, ಸಣ್ಣಗೆ ಕಟ್ ಮಾಡಿಕೊಂಡು 1/2 ಚಮಚಕ್ಕಿಂತ ಕಮ್ಮಿ ತುಪ್ಪ ಅಥವಾ ಬೆಣ್ಣಿನಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅದನ್ನು
1: ಬೆಳ್ಳುಳ್ಳಿ.
2: ಆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಅದು ಫ್ರೈ ಮಾಡ್ಕೊಂಡಿದ್ದು ಬೆಳ್ಳುಳ್ಳಿನೂ ಸೂಪ್ನಾಗ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಬಾಯ್ಲ್ ಆದ ಕೂಡಲೇ ಬಂದ್ ಮಾಡಿ ಸವಿಬಹುದು ರೀ. ಇನ್ನು ಬೆಳಗಾವಿದಾಗಂತೂ ಇನ್ನು ಮಳೆ ಸ್ಟಾರ್ಟ್ ಆಗ್ತೈತೆ ರೀ. ಮಳೆಗಾಲನಾಗಂತೂ ಇದು ಹೇಳಿ ಮಾಡಿಸಿದ್ದು ಸೂಪ್ ರೀ ಇದು.
1: ನಾ ಟೊಮೊಟೊ ಸೂಪು ಅವನ್ನೆಲ್ಲ ಮಾಡ್ತಾ ಇದ್ದೀರಿ, ಆದರೆ ನುಗ್ಗೆಕಾಯಿ ಸೂಪು ಹೊಸದಾಗಿ ನಾನು ಟ್ರೈ ಮಾಡ್ತೀನಿ, ಜೊತೆಗೆ ನಮ್ಮ ಕೇಳುಗರು ಸಹ ಟ್ರೈ ಮಾಡ್ತಾರೆ.
2: ಭಾಳ ಚಲೋ ಆಗ್ತೈತೆ ರೀ, ಟೇಸ್ಟು ಭಾಳ ಚಲೋ ಬರ್ತೈತಿ ನುಗ್ಗೆಕಾಯಿ ಸೂಪು.
1: ಖಂಡಿತ
2: ಹೆಲ್ದಿ ಕೂಡ.
1: ಖಂಡಿತ ನಮ್ರತಾ ಅವರು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ನಮ್ಮ ಅಡುಗೆ ಅರಮನೆ ಕಾರ್ಯಕ್ರಮ ಮುಂದುವರಿಯುತ್ತೆ.
3: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂತಹ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು

0: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಚಟ್ಟಿಯವರು. ನಮ್ರತಾ, ಇಷ್ಟೆಲ್ಲ ಹೊಸ ಹೊಸ ರುಚಿಗಳನ್ನು ಮಾಡ್ತೀರ, ರೆಸಿಪಿಗಳನ್ನ ಮಾಡ್ತೀರಲ್ವಾ, ಅಡುಗೆಗಳನ್ನ ಮಾಡ್ತೀರಾ, ಈ ಒಂದು ರೆಸಿಪಿಗಳನ್ನ ಯಾರ ಮೇಲೆ ಟ್ರೈ ಮಾಡ್ತೀರಾ ಹೆಚ್ಚಾಗಿ?
1: ಇದನ್ನ ನನ್ನ ಹಸ್ಬೆಂಡ್ ಮೇಲೆ ಮತ್ತೆ ನನ್ನ ಮಕ್ಕಳ ಮೇಲೆ ಟ್ರೈ ಮಾಡ್ತೀನಿ, ಅವರಿಗೂ ಇಷ್ಟ ಆಗುತ್ತೆ ರೀ. ನಾನು ಇದನ್ನೆಲ್ಲ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ನೋಡಿ ಕಲ್ತಿದ್ದೇನೆ ರೀ. ಫಸ್ಟ್ ಟೈಮ್ ಮಾಡ್ಬಿಡ್ದು ಅದೆಲ್ಲ ಕರೆಕ್ಟಾಗಿ ಆಗ್ತೈತೆ ಅಂತ ಹೇಳಕ್ ಬರೋದಿಲ್ಲಲ್ಲ. ಒಂದ್ ಎರಡು ಸಲ ಟ್ರೈ ಮಾಡೋಣ, ಒಂದೇ ಸಲ ತಪ್ಪಿದ್ರು ಎರಡನೇ ಸಲ ಅಂತೂ ಕರೆಕ್ಟ್ ಆಗೇ ಆಗುತ್ತೆ ರೀ. ಆಮೇಲೆ ಅವ್ರಿಗೆ ಭಾಳ ಏನು ಇಷ್ಟ ಆಗ್ತೈತಲ್ಲ ಅದನ್ನ ಮತ್ತೊಮ್ಮೆ ಮಾಡಿ ತಿನ್ನಿಸ್ತೀನಿ, ಇಷ್ಟ ಆಗಿಲ್ದೆಲ್ಲ ಬಿಟ್ಬಿಡ್ತೀನಿ. ಬಟ್ ಟ್ರೈ ಅಂತೂ ಮಾಡ್ತೀನಿ, ನಾನು ನೋಡಿದ್ದೆಲ್ಲ ಮಾಡ್ತೀನಿ.
0: ಈಗ ಯಾವ್ದು ಹೇಳ್ಕೊಡ್ತಾ ಇದ್ದೀರಾ ಹೊಸ ರುಚಿ?
1: ಈಗ ಇನ್ನೊಂದು ಹೊಸ ರುಚಿ ಖಜೂರ್ ಬರ್ಫಿ ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಸಕ್ಕರೆ ಬೆಲ್ಲ ಏನೂ ಬೇಕಾಗೋದಿಲ್ರಿ, ಇದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳ್ರಿ, ಖಜೂರ್ 300 grams, ತುಪ್ಪ ಒಂದು, ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ ರೀ, ಒಂದು 1/2 cup ತುಪ್ಪ ಬೇಕಾಗುತ್ತೆ. ಗೋಡಂಬಿ 100 grams, ಬಾದಾಮ್ 100 grams, ಅಕ್ರೂಡ್ ಇರುತ್ತಲ್ಲ ಅಕ್ರೂಡ್ 100 grams, ಯಾಲಕ್ಕಿ ಪುಡಿ, ಕಸಕಸೆ, ಆಮೇಲೆ ಕುಂಬಳಕಾಯಿ ಬೀಜ, ಇದೆಲ್ಲ ಬೇಕಾಗುತ್ತೆ ರೀ. ಆಮೇಲೆ ಮಾಡೋ ವಿಧಾನ ಹೇಳ್ತೀನಿ. ಮೊದಲಿಗೆ ಖಜೂರನ್ನ ನೀರಿನಾಗೆ ಚೆನ್ನಾಗಿ ತೊಳಿಬೇಕ್ರಿ. ಅದು ಯಾವ್ದೇ ಖಜೂರ್, ನೀವು ಬಾಕ್ಸ್ ಖಜೂರ್ ತಂದ್ರೂ ಅದ್ರೊಳಗ ಅದನ್ನ ತೊಳೆದೇ ತಿನ್ಬೇಕಂತ ಈಗ ಹೇಳ್ತಾರಲ್ಲ, ಚೆನ್ನಾಗಿ ತೊಳೆದ ಒಂದು ಶುಭ್ರವಾದ ಬಟ್ಟೆನಾಗ ಅದನ್ನ ಚೆಂದಾಗಿ ಒರೆಸ್ಬೇಕು ನೀರೆಲ್ಲ ಹೋಗುವಂಗ. ಆಮೇಲೆ ಈಗ ಸೀಡ್ಲೆಸ್ ಖಜೂರನ್ನ ಸಿಗುತ್ತಲ್ರಿ, ನಂತರ ಅದನ್ನ ಒಂದು ಕಡಾಯಿಯಲ್ಲಿ ಹಾಕಿ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆಗೋವರೆಗೂ ಹುರಿಬೇಕ್ರಿ ಅದನ್ನ.
0: ಖರ್ಜೂರ
1: ಖರ್ಜೂರ ಒಂದ್ ಸ್ವಲ್ಪ ಕಟ್ ಮಾಡಿ ಹಾಕ್ಬೇಕ್ರಿ ಕಡಾಯಿನಾಗ, ಬಿಸಿ ಆದ ತಕ್ಷಣ ಬಂದ್ ಮಾಡ್ಬೇಕು ಅದನ್ನ. ಬಂದ್ ಮಾಡಿದ ಅದು
0: ಬಿಸಿ ಆಗ್ಬೇಕು ಅಂತಿಲ್ಲ, ಸ್ವಲ್ಪ ಬಿಸಿ ಮಾಡ್ಬೇಕು,
1: ನೀರಿನ ಅಂಶ ಹೋಗುಮಟ್ಟ ಒಂದ್ ಸ್ವಲ್ಪ ಬಿಸಿ ಮಾಡ್ಬೇಕು. ಅದ್ ಬಿಸಿ ಇರುವಾಗ್ಲೇ ಒಂದ್ ಸ್ವಲ್ಪ ಗ್ರೈಂಡರ್ ಮಾಡ್ಬೇಕ್ರಿ, ಅದನ್ನ ಸಣ್ಣಾಗುತ್ತೆ ರೀ ಅದು. ಇದು ಬಹಳ ಸಿಂಪಲ್ ರೆಸಿಪಿ, ಇದು ಯಾರು ಮಾಡ್ಕೊಂಡ್ ತಿನ್ಬಹುದು, ಮತ್ತು ಒಂದ 10 ನಿಮಿಷನಾಗ ರೆಡಿ ಆಗುವಂತ ಸ್ವೀಟ್ ರೀ ಇದು. ಮನೆಗೆ ಯಾರನ್ನಾರೇ ಅಂದ್ರೆ ಸಡನ್ ಆಗಿ ಯಾರೇ ಮನೆಗೆ ಬಂದ್ರೆ ಸ್ವೀಟ್ ಮಾಡಿ ಕೊಡ್ಬಹುದು ನೋಡ್ರಿ ಇದನ್ನ. ಇದಕ್ಕೇನು ಪ್ರಿಪರೇಷನ್ ಏನು ಬೇಕಾಗಿಲ್ಲ, ಮನೆಯಾಗಿದ್ದ ವಸ್ತುಗಳಿಂದ ಮಾಡ್ಬಹುದು ಇದನ್ನ.
0: ಗೋಡಂಬಿ, ದ್ರಾಕ್ಷಿ
1: ಇರತೈತ್ರಿ. ಆಮೇಲೆ ಅದನ್ನ ಗ್ರೈಂಡರ್ ಮಾಡಿ ತಕ್ಕೋತೇವಲ್ಲ ಅದ್ರೊಳಗ ಇದನ್ನ ಅದನ್ನ ತಕ್ಕೊಂಡು ಸೆಪರೇಟ್ ಇಡ್ಬೇಕು. ಅದ ಹುರಿದಿದ್ ಕಡಾಯಿನಾಗ ಗೋಡಂಬಿ, ಅಕ್ರೂಡ, ಬಾದಾಮ ಅದನ್ನು ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಡು, ಕುಂಬಳ ಬೀಜ ಅದನ್ನು ಎಲ್ಲ ಕಟ್ ಮಾಡ್ಕೊಂಡಿರ್ತೇವಲ್ಲ ಅದು ಕೆಂಪಾಗುವವರೆಗೂ ಸಿಮ್ಮಲ್ಲಿಟ್ಟು ಅದನ್ನ ಚೆಂದಾಗಿ ಹುರ್ಕೋಬೇಕು. ಹುರ್ಕೊಂಡು ಅದು ಗ್ರೈಂಡರ್ ಮಾಡಿದ ಖಜೂರ್ ಇರ್ತೈತಲ್ಲ ಅದ್ರೊಳಗೆಲ್ಲ ಮಿಕ್ಸ್ ಮಾಡ್ರಿ. ಆಮೇಲೆ ಕಸಕಸೆನೂ ಹುರ್ಕೊಂಡು ತಕ್ಕೋಬೇಕ್ರಿ, ಅದನ್ನೊಂದು ಸೆಪ್ರೇಟ್ ಇಡಬೇಕಾಗುತ್ತೆ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಖಜೂರು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಯೂಮಿನಿಯಂ ಫಾಯಿಲ್ನಾಗ ಏನು ಮಾಡ್ರಿ ಅದೆಲ್ಲ ಚೆನ್ನಾಗಿ ಹಿಂಗೆ ಬರ್ಫಿ ಮತ್ತು ಮೈಸೂರು ಪಾಕಗೆಲ್ಲ ಹಿಂಗೆಲ್ಲ ಇದು ಮಾಡ್ತೇವಲ್ಲ ಹಂಗೆ ಅದನ್ನೆಲ್ಲ
0: ಹರಡ್ಬೇಕಾಗುತ್ತೆ
1: ರೀ. ಹರಡದ ತಕ್ಷಣ ಅದನ್ನ ರೋಲ್ ಮಾಡ್ಬೇಕಾಗುತ್ತೆ. ರೋಲ್ ಮಾಡಿ ಮೇಲೆಲ್ಲ ಕಸಕಸಿ ಉದುರಿಸ್ಬೇಕ್ರಿ, ಉದುರಿಸಿ ಅದನ್ನ ಫುಲ್ ರ್ಯಾಪ್ ಎಲ್ಲ, ಇವಾಗ ಮಕ್ಕಳಿಗೆ ಚಪಾತಿ ಎಲ್ಲ ರ್ಯಾಪ್ ಮಾಡಿ ಕೊಡ್ತೇವಲ್ಲ ಆತರ ರ್ಯಾಪ್ ಮಾಡಿ ಅದನ್ನ ಒಂದ್ 1/2 ಗಂಟೆ ಫ್ರಿಜ್ ನಾಗ ಇಡ್ಬೇಕು, ಸೆಟ್ ಆಗುತ್ತೆ ರೀ ಅದು, ಸಾಫ್ಟ್ ಆಗಿರ್ತೈತಲ್ಲ ಅದು ಮಾಡಕ್. ಆಮೇಲೆ 1/2 ಗಂಟೆ ಆದ ತಕ್ಷಣ ಅದನ್ನ ಹೊರಗಡೆ ತೆಗೆದು ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನ ಆ ಶೇಪ್ ಅದನ್ನ ಕಟ್ ಮಾಡಿ ಸರ್ವ್ ಮಾಡಿ. ಸಿಂಪಲ್ ರೆಸಿಪಿ ಇದು,
0: ಸಿಂಪಲ್ ಇದೆ ರೀ, ಈಸಿನೂ ಇದೆ ಮತ್ತೆ ಹೆಲ್ದಿ ಕೂಡ ಇದೆ.
1: ಇದಕ್ಕೆ ಸಕ್ಕರೆ ಬೆಲ್ಲ ಜೇನು ತುಪ್ಪ ಆ ತರ ಏನು ಹಾಕೋದು ಇರೋದಿಲ್ರಿ. ಅದ ಖಜೂರ್ ಸ್ವೀಟ್ ಇರುತ್ತಲ್ರಿ ಅದರಿಂದ ಬಹಳ ಚಲೋ ಆಗ್ತೈತ್ರಿ.
0: ಖಂಡಿತ ಟ್ರೈ ಮಾಡ್ತೀವಿ ನಮ್ರತಾ, ನಾವು ಮತ್ತೆ ನಮ್ಮ ಕೇಳುಗರು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಚಿಕ್ಕ ವಿರಾಮ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣುಧ್ವನಿ ಕೇಳಿಯವರ ಕನಸು ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು, ಕೊಳಲು ಸಂಸ್ಕೃತಿಯ ಪ್ರತೀಕ, ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ

0: ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತದೋ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಆವಾಗ ಒಂದು ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲಿ ಒಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುದ್ದಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯನ್ನು ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಬಹಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿ ಅವರು. ನಮ್ರತಾ ಅವರೇ, ಮತ್ತೆ ಯಾವ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀರಾ ನಮಗಾಗಿ?
1: ಇವಾಗ ನಾನು ಅವಲಕ್ಕಿ ವಡೆ ಮಾಡೋದನ್ನ ಹೇಳ್ಕೊಡ್ತೀನಿ. ನೀವೆಲ್ಲ ಸಾಬುದಾನೆ ವಡೆ, ಜೋಳದ ವಡೆ ಎಲ್ಲ ತಿಂದಿರ್ತೀರಲ್ಲ, ಇದೊಂದು ಡಿಫ್ರೆಂಟ್ ಅವಲಕ್ಕಿ ಇಂದ ಮಾಡುವಂತ ವಡೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಗಟ್ಟಿ ಅವಲಕ್ಕಿ, ಇದು ತೋಶ್ ಮಾಡೋ ಅವಲಕ್ಕಿ ಅಂತಾರಲ್ಲ, ಅವಲಕ್ಕಿಯಲ್ಲೂ ಬಹಳ ವಿಧ ಇದೆ ಅಲ್ರಿ. ತಿಳು ಅವಲಕ್ಕಿ, ಪೇಪರ್ ಅವಲಕ್ಕಿ,
0: ಮೀಡಿಯಂ ಅವಲಕ್ಕಿ, ದಪ್ಪ ಅವಲಕ್ಕಿ,
1: ಇದು ದಪ್ಪ ಅವಲಕ್ಕಿ, ತೋಶ್ ಮಾಡೋ ಅವಲಕ್ಕಿ ಅಂತ ಸಿಗುತ್ತಲ್ರಿ, ಅದರಿಂದ ಮಾಡೋದು. ಅದು ಒಂದು ಕಪ್ಪು. ಇದಕ್ಕೆ ಅರ್ಧ ಕಪ್ ಅಕ್ಕಿ ಹಿಟ್ಟಬೇಕು. ಆಮೇಲೆ ಕರಿಯಲು ಎಣ್ಣೆ, ಸಣ್ಣಗೆ ಹಚ್ಚಿದ ಈರುಳ್ಳಿ ಬೇಕ್ರಿ, ಒಂದು ಅರ್ಧ ಕಪ್ ಬೇಕಾಗುತ್ತೆ ರೀ. ಕರಿಬೇವು ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ ಒಂದು ಟೀಸ್ಪೂನು, ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಆಮೇಲೆ ಇದನ್ನ ಇರ್ತೈತಲ್ರಿ ಅಲ್ಲ ಅಂತಾರಲ್ಲ ಶುಂಠಿ, ಅದನ್ನ ಸ್ವಲ್ಪ ಹೆರ್ದಿದ್ದು ಬೇಕಾಗುತ್ತೆ. ಇದನ್ನ ಮಾಡುವ ವಿಧಾನ ಹೇಳ್ತೀನಿ ರೀ.
0: ಅಂದ್ರೆ ಈಗ ಇಲ್ಲಿ ತನಕ ನೀವು ಎಲ್ಲ ಹೆಲ್ದಿ ರೆಸಿಪಿನ ಹೇಳ್ಕೊಟ್ರಿ, ಈಗ ಒಂದ್ ಇರ್ಲಿ
1: ಇರ್ಲಿ
0: ಅಂತ ಬಾಯಿ ರುಚಿಗೆ.
1: ಬಾಯಿ ರುಚಿಗೂ ಆತ್ರಿ, ಈಗ ಸಡನ್ ಆಗಿ ಗೆಸ್ಟ್ ಬರ್ತಾರ, ನಿಮ್ ಮನ್ಯಾಗ ಏನೂ ಇರುವುದಿಲ್ಲಲ್ಲ ತಿನ್ನಾಕ ಅವ್ರಿಗೆ ಕೊಡಾಕ. ಅವಾಗ ಅವಲಕ್ಕಿ ಅಂತೂ ಎಲ್ಲಾರ ಮನ್ಯಾಗ ಇರ್ತೈತಲ್ರಿ, ಇದನ್ ಮಾಡ್ಕೊಂಡ್ ಅವ್ರಿಗೆ ಕೊಡ್ಬೋದು. ಬಹಳ ಈಸಿ ರೆಸಿಪಿ,
0: ಡಿಫ್ರೆಂಟ್ ಆಗಿರುತ್ತೆ,
1: ಡಿಫ್ರೆಂಟ್ ಐತ್ರಿ, ಮತ್ ತಿನ್ನಾಕು ಬಹಳ ರುಚಿ ಇರುತ್ತೆ
0: ರೀ.
1: ಇದ ಮಾಡೋ ವಿಧಾನ, ಮೊದ್ಲ ಅವಲಕ್ಕಿನ ಚೆನ್ನಾಗಿ ತೊಳಿಬೇಕ. ತೊಳೆದು ಅದನ್ನ ಅದಕ್ಕೆ ಒಂದು ಗ್ಲಾಸ್ದಷ್ಟು ನೀರು ಹಾಕಿ, ಅಂದರೆ ತೊಯ್ಯುವಷ್ಟು ನೀರು ಹಾಕಿ ಒಂದು 10 ನಿಮಿಷ ನೆನೆಯಕ್ಕೆ ಇಡಬೇಕ್ರಿ. ಅದು ನೆನೆದಾದ್ಮೇಲೆ ಅದು ಫುಲ್ ಸಾಫ್ಟ್ ಹಿಟ್ಟಿನ ಹದಕ್ಕನ ಬರ್ತೈತೆ ರೀ. ಅದನ್ನ ಚೆನ್ನಾಗಿ ಕೈಯಿಂದ ಅದನ್ನೆಲ್ಲ ನಾದ್ಕೋಬೇಕು. ಚಪಾತಿ ಹಿಟ್ಟು ನಾದುವಂಗನ ನಾದಬೇಕಾಗುತ್ತೆ. ನಾದಿದ ತಕ್ಷಣ ಅದಕ್ಕೆ ಅಕ್ಕಿ ಹಿಟ್ಟಿರುತ್ತಲ್ರಿ, ಅಕ್ಕಿ ಹಿಟ್ಟನ್ನು ಏನು ಮಾಡಬೇಕು, ಒಂದು ಸ್ವಲ್ಪ ಹುರಿದು ತಕ್ಕೋಬೇಕ್ರಿ. ಹುರಿದು ಅದ್ರೊಳಗೆ ಕೂಡಿಸ್ಬಿಡ್ಬೇಕು. ಹುರಿಯೋ ಅದು ಅಕ್ಕಿ ಹಿಟ್ಟು ಹುರಿಯೋದ್ರಿಂದ ಹಿಂಗ ಎಕ್ದಮ್ ಗರಿ ಗರಿಯಾಗಿ ಬರುತ್ತೆ ರೀ, ಮತ್ತೆ ಬಾಯಾಗ ಪಳ್ಳ ಅಕ್ಕ ಅಂತಾರಲ್ಲ ಆ ತರ ಆಗುತ್ತೆ. ಸಾಫ್ಟ್ ಅಂದ್ರೆ ತಿಂದ್ಕೊಂಡ ತರ ಕುರು, ಮೇಲ್ಗಡೆ ಕುರುಕುರು ಒಳಗಡೆ ಸಾಫ್ಟ್ ಹಿಂಗ್ ಬರುತ್ತೆ ರೀ. ಅದಕ್ಕೆ ಅಕ್ಕಿ ಹಿಟ್ಟ ಹುರಿದು ಹಾಕ್ಬೇಕಾಗುತ್ತೆ ರೀ. ಹುರಿದು ಹಾಕಿದ ಅಕ್ಕಿ ಹಿಟ್ಟು ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ, ಶುಂಠಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಎಲ್ಲ ಆ್ಯಡ್ ಮಾಡ್ಬೇಕು. ಅದಕ್ಕೆ ಆ್ಯಡ್ ಮಾಡಿ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಬೇಕ್ರಿ. ಕಲಿಸಾದ ತಕ್ಷಣ ಅದನ್ನ ಒಂದು ಈಗ ಸಾಬುದಾನಿ ವಡೆ ಎಲ್ಲ ಸಿಗುತ್ತಲ್ಲ ಅಷ್ಟೊಂದು ನೀವು ಉಳ್ಳಿ ಮಾಡ್ಕೋಬೇಕು. ಅದನ್ನು ತಗೊಂಡ ಅದು ಉಳ್ಳಿ ಆದ ತಕ್ಷಣ ಎಲ್ಲಾನು ನೀವು ಮಾಡ್ಕೊಂಡ್ ಇಟ್ಕೋರಿ. ಆಮೇಲೆ ಅದನ್ನ ಹೆಂಗ್ ಸೇಪ್ ಕೊಡ್ಬೇಕಂದ್ರೆ ಈ ಉದ್ದಿನ ವಡ ಆ ನಡು ಹೋಲ್ ಇರುತ್ತಲ್ರಿ, ಹಂಗೆ ಹೋಲ್ ಮಾಡ್ಕೋಬೇಕಾಗುತ್ತೆ ನಡು. ಆ ಸೇಪಲ್ಲಿ ಉದ್ದಿನ ವಡದಷ್ಟು ದೊಡ್ಡದು ಬೇಡ, ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಅದು ಮಾಡಿಟ್ಕೊಂಡು ಡೀಪ್ ಫ್ರೈ ಮಾಡಬೇಕು ಅದನ್ನು, ಗೋಲ್ಡನ್ ಬ್ರೌನ್ ಆಗೋ ಮಟ ಡೀಪ್ ಫ್ರೈ ಮಾಡಿ ಆಮೇಲೆ ಅದ್ರ ಜೊತೆಗೆ ನೀವು ಟೊಮ್ಯಾಟೊ ಕೆಚ್ಚಪ್ಪು ಇಲ್ಲಾಂದ್ರೆ ಮೆಯೋನೀಸ್ ಏನು ನೀವು ಹಚ್ಕೊಂಡು ತಿನ್ಬೋದ್ರಿ. ಈಗ ಬೇಕಂದ್ರೆ ನಿಮಗೆ ಕೊಬ್ಬರಿ ಚಟ್ನಿನೂ ಮಾಡ್ಕೊಂಡು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್, ಮಳೆಗಾಲದ ಸ್ನ್ಯಾಕ್ ಅನ್ಬೋದಿರ.
0: ನಮ್ರತಾ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ರುಚಿಕರವಾದ ಹೆಲ್ದಿ ಆದಂತಹ ರೆಸಿಪಿಗಳ ಜೊತೆಗೆ ಬಾಯಿಗೆ ರುಚಿ ಕೊಡುವಂತಹ ರೆಸಿಪಿಗಳನ್ನು ಕೂಡ ಹೇಳ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತಮಗೆ ಅಭಿನಂದನೆಗಳು, ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಅನುಪಮ ಅವರೇ, ನನ್ನ ಇಲ್ಲಿ ಇನ್ವೈಟ್ ಮಾಡಿ ನನ್ನ ರೆಸಿಪಿಗಳನ್ನು ಹೇಳಕ್ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ತುಂಬಾ ಧನ್ಯವಾದಗಳು, ಮತ್ತು ವೇಣು ಧ್ವನಿಗನು ಧನ್ಯವಾದಗಳು.
0: ಸ್ನೇಹಿತರೆ, ನಿಮ್ಮ ರೆಸಿಪಿ ಆಗಿರಬಹುದು, ತಾವು ಕೂಡ ನಮ್ಮ ಒಂದು ಅಡುಗೆ ಅರಮನೆಯಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಅಡುಗೆ ಅರಮನೆ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ

ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: 120 आणि 9071000074.
1: नमस्कार, नानू रोहित सिंग, IAS प्रोबेशनरी डेप्युटी डायरेक्टर डिपार्टमेंट ऑफ टूरिज्म बेळगावी. बेळगावी ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಶುಭಾಶಯಗಳು. ಟೂರಿಸಂ ಕೇವಲ ಸೈಟ್ ಸೀಯಿಂಗ್ ಮಾತ್ರವಲ್ಲ, ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸುವ ಪ್ರಮುಖ ಮಾಧ್ಯಮ. ಐತಿಹಾಸಿಕ ಕೋಟೆಗಳು, ದೇವಾಲಯಗಳು ಮತ್ತು ವಾಟರ್ಫಾಲ್ಸ್ ಹೊಂದಿರುವ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ಗೆ ಅಪಾರ ಅವಕಾಶಗಳಿವೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ನಾಳೆ ನಗರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಲಾಗಿದೆ. ಬೆಳಿಗ್ಗೆ 6:30 AM ಹೆರಿಟೇಜ್ ಮ್ಯಾರಥಾನ್. ಈ ಮ್ಯಾರಥಾನ್ ನಗರದ ಪ್ರಮುಖ ಟೂರಿಸಂ ಸೈಟ್ಸ್, ಕಾಂಗ್ರೆಸ್ ವೆಲ್, ಮಿಲಿಟರಿ ಮಹಾದೇವ್ ದೇವಸ್ಥಾನ, ವರ್ಲ್ಡಿನ ಫಸ್ಟ್ ಪೋಸ್ಟ್ ಮ್ಯಾನ್ ಸ್ಟ್ಯಾಚು, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಮತ್ತು ಐಕಾನಿಕ್ ಬೆಳಗಾವಿ ಫೋರ್ಟ್ ಮಾರ್ಗವಾಗಿ ಸಾಗಲಿದೆ. ಬೆಳಿಗ್ಗೆ 10 AM ಕಲ್ಚರಲ್ ಪ್ರೋಗ್ರಾಂ. ಕುಮಾರ ಗಂಧರ್ವ ಆಡಿಟೋರಿಯಂನಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಟೂರಿಸಂ ಬೆಳಗಾವಿಯಿಂದ ಲೋಕಲ್ ಲೆವೆಲ್ನಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತದೆ ಹಾಗೂ ಗ್ರಾಮೀಣ ಇಕನಾಮಿಗೆ ಬಲವರ್ಧನೆ ದೊರೆಯುತ್ತದೆ. ನಮ್ಮ ಟೂರಿಸ್ಟ್ ಸ್ಪಾಟ್ಸ್ ಅನ್ನು ಕ್ಲೀನ್, ಸೇಫ್ ಮತ್ತು ಈಕೋ ಫ್ರೆಂಡ್ಲಿ ಆಗಿ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ, ನಾವೆಲ್ಲ ಒಂದಾಗಿ ಬೆಳಗಾವಿಯನ್ನು ಒಂದು ಪ್ರೀಮಿಯರ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ರೂಪಿಸೋಣ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ MD ಪಲ್ಲವಿ ಅವರ ಧ್ವನಿಯಲ್ಲಿ, ನಿನ್ನೊಳಗೆ ನೀನಿರು ಮನವೇ, ಅನ್ಯಾಶ್ರಯದೊಳಗೆ ಅರಸದೆ ಇರು ನೀ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ. ಅಜಯ್ ವಾರಿಯರ್ ಅವರ ಧ್ವನಿಯಲ್ಲಿ ಜನ್ ಗುಲಾಬಿಯ ನಡುವೆ ನಾ ನಿನ್ನ ಕಂಡೆ, ನಿನ್ನ ಮುಡಿಯೊಳಾಗಿತ್ತು ಮಲ್ಲಿಗೆಯ ದಂಡೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ. ನಂದನವನ ಪಾರಿಜಾತ ಬಂದು ಭೂಮಿ ಕಿಳಿದಿತ್ತವ್ವ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ನಿನ್ನ ಚರಣದಿ ಅರಳಲಿ ತಿಳಿಯ ಬಿಳಿಯ ಮೆಲುನಗೆ. ಕೇಳಿ ಈ ಒಂದು ಗೀತೆಯನ್ನ.

ಭಾವ ಸಂಗಮ, ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಇಂದು ಮೂಡಿದೆ ಸೂರ್ಯ ಹೊಸ ದಿನವ ತಂದ, ಕೇಳಿ ಈ ಒಂದು ಗೀತೆಯನ್ನ. BM ಶಿಲ್ಪಕಲಾ ಹಾಗೂ ವಿದ್ಯಾಮೂರ್ತಿ ಅವರ ಧ್ವನಿಯಲ್ಲಿ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ, ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಬೆಳದಿಂಗಲಾಗಿ ಬಾ, ಚಿತ್ರ ಬೆಳದಿಂಗಲಾಗಿ ಬಾ, ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಹಾಡನ್ನು ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಆಡಿಸಿ ನೋಡು ಬೀಳಿಸಿ ನೋಡು. ಗಾಯಕರು PB ಶ್ರೀನಿವಾಸ್, ಸಾಹಿತ್ಯ ಜಿ ಉದಯ್ ಶಂಕರ್, ಸಂಗೀತ ನಿರ್ದೇಶಕರು GK ವೆಂಕಟೇಶ್, ಚಿತ್ರ ಕಸ್ತೂರಿ ನಿವಾಸ. ಹಾಡನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮುಂದಿನ ಗೀತೆ ಈ ಪಾದ ಪುಣ್ಯಪಾದ. ಚಿತ್ರ ಶ್ರೀ ಮಂಜುನಾಥ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾಡಿನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ನೀನಿರದೆ. ಚಿತ್ರ ಗೂಗ್ಲಿ, ಗಾಯಕರು ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ನಿರ್ದೇಶಕರು ಜೋಶ್ವಾ ಶ್ರೀಧರ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಸುಮ್ ಸುಮ್ನೆ ಚಿತ್ರ ಎ, ಗಾಯಕರು ರಾಜೇಶ್ ಕೃಷ್ಣನ್. ಹಾಡನ್ನು ಕೇಳಿ ಆನಂದಿಸಿ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮವಿದು. ಮುಂದಿನ ಗೀತೆ ತುಂತುರು ಚಿತ್ರ, ಅಮೃತ ವರ್ಷಿಣಿ, ಗಾಯಕರು ಕೆ ಎಸ್ ಚಿತ್ರ. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಈ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686.
2: ನಮಸ್ಕಾರ, ಐ ಎಂ ರೋಹಿತ್ ಸಿಂಗ್, IAS ಪ್ರೊಬೇಷನರ್, ಡೆಪ್ಯೂಟಿ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ. ವಾರ್ಮ್ ವಿಶಸ್ ಟು ಆಲ್ ಸಿಟಿಜನ್ಸ್ ಆಫ್ ಬೆಳಗಾವಿ ಡಿಸ್ಟ್ರಿಕ್ಟ್ ಆನ್ ವರ್ಲ್ಡ್ ಟೂರಿಸಂ ಡೇ. ಟೂರಿಸಂ ಇಸ್ ನಾಟ್ ಜಸ್ಟ್ ಸೈಟ್ ಸೀಯಿಂಗ್, ಇಟ್ ಇಸ್ ಅ ವೈಟಲ್ ಮೀಡಿಯಂ ಟು ಇಂಟ್ರೊಡ್ಯೂಸ್ ಅವರ್ ಹಿಸ್ಟ್ರಿ, ಕಲ್ಚರ್ ಅಂಡ್ ನೇಚರ್ ಟು ದ ವರ್ಲ್ಡ್. ವಿತ್ ಇಟ್ಸ್ ಹಿಸ್ಟಾರಿಕ್ ಫೋರ್ಟ್ಸ್, ಟೆಂಪಲ್ಸ್ ಅಂಡ್ ವಾಟರ್ಫಾಲ್ಸ್, ಅವರ್ ಬೆಳಗಾವಿ ಡಿಸ್ಟ್ರಿಕ್ಟ್ ಹೋಲ್ಡ್ಸ್ ಇಮೆನ್ಸ್ ಪೊಟೆನ್ಷಿಯಲ್ ಫಾರ್ ಟೂರಿಸಂ ಡೆವಲಪ್ಮೆಂಟ್. ಆನ್ ದಿ ಒಕೇಶನ್ ಆಫ್ ವರ್ಲ್ಡ್ ಟೂರಿಸಂ ಡೇ, ಸ್ಪೆಷಲ್ ಇವೆಂಟ್ಸ್ ಹ್ಯಾವ್ ಬಿನ್ ಆರ್ಗನೈಸ್ಡ್ ಇನ್ ದ ಸಿಟಿ ಟುಮಾರೋ. ಹೆರಿಟೇಜ್ ಮ್ಯಾರಥಾನ್ ಅಟ್ 6:30 AM. ದಿಸ್ ಮ್ಯಾರಥಾನ್ ವಿಲ್ ಸ್ಟಾರ್ಟ್ ಫ್ರಮ್ ಲೇಲೆ ಗ್ರೌಂಡ್ ಅಂಡ್ ಪಾಸ್ ಥ್ರೂ ಕೀ ಹಿಸ್ಟಾರಿಕಲ್ ಲ್ಯಾಂಡ್ ಮಾರ್ಕ್ಸ್ ಆಫ್ ದ ಸಿಟಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ವೆಲ್, ಮಿಲಿಟರಿ ಮಹಾದೇವ್ ಟೆಂಪಲ್, ದ ವರ್ಲ್ಡ್ಸ್ ಫಸ್ಟ್ ಪೋಸ್ಟ್ಮ್ಯಾನ್ ಸ್ಟ್ಯಾಚು, ಕಿತ್ತೂರ್ ರಾಣಿ ಚೆನ್ನಮ್ಮ ಸರ್ಕಲ್, ಅಂಡ್ ಇಟ್ ವಿಲ್ ಎಂಡ್ ಅಟ್ ದಿ ಐಕಾನಿಕ್ ಬೆಳಗಾವಿ ಫೋರ್ಟ್. ಐ ಇನ್ವೈಟ್ ಆಲ್ ಆಫ್ ಯು ಟು ಕಮ್ ಅಂಡ್ ಪಾರ್ಟಿಸಿಪೇಟ್ ಇನ್ ದಿಸ್ ಹೆರಿಟೇಜ್ ಮ್ಯಾರಥಾನ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಕಲ್ಚರಲ್ ಪ್ರೋಗ್ರಾಮ್ ಅಟ್ 10 AM. A special cultural event will take place at the Kumar Gandharv Auditorium. Tourism growth generates employment at the local level and strengthens the rural economy. Keeping our tourist spots clean, safe and eco-friendly is the duty of every citizen. Come, let us all join hands to establish Belagavi as a premier tourist destination. Thank you. Jai Karnataka, Jai Hind.

ಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಸೌಲಭ್ಯಗಳು.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 08312444 extension 4327.
3: ನಮಸ್ಕಾರ, ನಾನು ರೋಹಿತ್ ಸಿಂಗ್, IAS ಪ್ರೊಬೇಷನರಿ, ಡೆಪ್ಯೂಟಿ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಶುಭಾಶಯಗಳು. ಟೂರಿಸಂ ಕೇವಲ ಸೈಟ್ ಸೀಯಿಂಗ್ ಮಾತ್ರವಲ್ಲ, ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಪ್ರಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸುವ ಪ್ರಮುಖ ಮಾಧ್ಯಮ. ಐತಿಹಾಸಿಕ ಕೋಟೆಗಳು, ದೇವಾಲಯಗಳು ಮತ್ತು ವಾಟರ್ಫಾಲ್ಸ್ ಹೊಂದಿರುವ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ಗೆ ಅಪಾರ ಅವಕಾಶಗಳಿವೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ನಾಳೆ ನಗರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಲಾಗಿದೆ. ಬೆಳಿಗ್ಗೆ 6:30 AM ಹೆರಿಟೇಜ್ ಮ್ಯಾರಥಾನ್. ಈ ಮ್ಯಾರಥಾನ್ ನಗರದ ಪ್ರಮುಖ ಟೂರಿಸಂ ಸೈಟ್ಸ್, ಕಾಂಗ್ರೆಸ್ ವೆಲ್, ಮಿಲಿಟರಿ ಮಹಾದೇವ್ ದೇವಸ್ಥಾನ, ವರ್ಲ್ಡಿನ ಫಸ್ಟ್ ಪೋಸ್ಟ್ಮ್ಯಾನ್ ಸ್ಟ್ಯಾಚು, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಮತ್ತು ಐಕಾನಿಕ್ ಬೆಳಗಾವಿ ಫೋರ್ಟ್ ಮಾರ್ಗವಾಗಿ ಸಾಗಲಿದೆ. ಬೆಳಿಗ್ಗೆ 10 AM ಕಲ್ಚರಲ್ ಪ್ರೋಗ್ರಾಂ, ಕುಮಾರ ಗಂಧರ್ವ ಆಡಿಟೋರಿಯಂನಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಟೂರಿಸಂ ಬೆಳಗಾವಿಯಿಂದ ಲೋಕಲ್ ಲೆವೆಲ್ನಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತದೆ ಹಾಗೂ ಗ್ರಾಮೀಣ ಇಕನಾಮಿಗೆ ಬಲವರ್ಧನೆ ದೊರೆಯುತ್ತದೆ. ನಮ್ಮ ಟೂರಿಸ್ಟ್ ಸ್ಪಾಟ್ಸ್ ಅನ್ನು ಕ್ಲೀನ್, ಸೇಫ್ ಮತ್ತು ಈಕೋ ಫ್ರೆಂಡ್ಲಿ ಆಗಿ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ, ನಾವೆಲ್ಲ ಒಂದಾಗಿ ಬೆಳಗಾವಿಯನ್ನು ಒಂದು ಪ್ರೀಮಿಯರ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ರೂಪಿಸೋಣ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.

ಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸಿನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ನಮಸ್ಕಾರ, ಐ ಎಂ ರೋಹಿತ್ ಸಿಂಗ್, IAS ಪ್ರೊಬೇಷನರ್, ಡೆಪ್ಯೂಟಿ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ. Warm wishes to all citizens of Belagavi district on World Tourism Day. Tourism is not just sightseeing. It is a vital medium to introduce our history, culture and nature to the world. With its historic forts, temples and waterfalls, our Belagavi district holds immense potential for tourism development. On the occasion of World Tourism Day, special events have been organized in the city tomorrow. Heritage Marathon at 6:30 a.m. This marathon will start from Lele Ground and pass through key historical landmarks of the city, including Congressville, Military Mahadev Temple, the world's first postman statue, Kittur Rani Chennamma Circle, and it will end at the iconic Belagavi Fort. I invite all of you to come and participate in this heritage marathon with your friends and family. Cultural program at 10 a.m. A special cultural event will take place at the Kumar Gandharv Auditorium. Tourism growth generates employment at the local level and strengthens the rural economy. Keeping our tourist spots clean, safe and eco-friendly is the duty of every citizen. Come, let us all join hands to establish Belagavi as a premier tourist destination. Thank you. Jai Karnataka, Jai Hind.

0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ನಮಸ್ಕಾರ, ನಾನು ರೋಹಿತ್ ಸಿಂಗ್, IAS ಪ್ರೊಬೇಷನರಿ, ಡೆಪ್ಯೂಟಿ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ

ಮತ್ತು ಐಕಾನಿಕ್ ಬೆಳಗಾವಿ ಫೋರ್ಟ್ ಮಾರ್ಗವಾಗಿ ಸಾಗಲಿದೆ. ಬೆಳಿಗ್ಗೆ 10 AM ಕಲ್ಚರಲ್ ಪ್ರೋಗ್ರಾಂ, ಕುಮಾರ ಗಂಧರ್ವ ಆಡಿಟೋರಿಯಂನಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಟೂರಿಸಂ ಬೆಳಗಾವಿಯಿಂದ ಲೋಕಲ್ ಲೆವೆಲ್ನಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತದೆ ಹಾಗೂ ಗ್ರಾಮೀಣ ಇಕನಾಮಿಗೆ ಬಲವರ್ಧನೆ ದೊರೆಯುತ್ತದೆ. ನಮ್ಮ ಟೂರಿಸ್ಟ್ ಸ್ಪಾಟ್ಸ್ ಅನ್ನು ಕ್ಲೀನ್, ಸೇಫ್ ಮತ್ತು ಈಕೋ ಫ್ರೆಂಡ್ಲಿ ಆಗಿ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ, ನಾವೆಲ್ಲ ಒಂದಾಗಿ ಬೆಳಗಾವಿಯನ್ನು ಒಂದು ಪ್ರೀಮಿಯರ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ರೂಪಿಸೋಣ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: KLA's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLA's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
2: ನಮಸ್ಕಾರ, ಐ ಆಮ್ ರೋಹಿತ್ ಸಿಂಗ್, ಐಎಸ್ ಪ್ರೊಬೇಷನರ್, ಡೆಪ್ಯೂಟಿ ಡೈರೆಕ್ಟರ್, ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ. ವಾರ್ಮ್ ವಿಶಸ್ ಟು ಆಲ್ ಸಿಟಿಜನ್ಸ್ ಆಫ್ ಬೆಳಗಾವಿ ಡಿಸ್ಟ್ರಿಕ್ಟ್ ಆನ್ ವರ್ಲ್ಡ್ ಟೂರಿಸಂ ಡೇ. ಟೂರಿಸಂ ಇಸ್ ನಾಟ್ ಜಸ್ಟ್ ಸೈಟ್ ಸೀಯಿಂಗ್, ಇಟ್ ಇಸ್ ಅ ವೈಟಲ್ ಮೀಡಿಯಂ ಟು ಇಂಟ್ರೊಡ್ಯೂಸ್ ಅವರ್ ಹಿಸ್ಟ್ರಿ, ಕಲ್ಚರ್ ಅಂಡ್ ನೇಚರ್ ಟು ದ ವರ್ಲ್ಡ್. With its historic forts, temples and waterfalls, our Belagavi district holds immense potential for tourism development. On the occasion of World Tourism Day, special events have been organized in the city tomorrow. Heritage Marathon at 6:30 a.m. This marathon will start from Lele Ground and pass through key historical landmarks of the city, including Congressville, Military Mahadev Temple, the world's first postman statue, Kittur Rani Chennamma Circle, and it will end at the iconic Belagavi Fort. I invite all of you to come and participate in this heritage marathon with your friends and family. Cultural program at 10 a.m. A special cultural event will take place at the Kumara Gandharv Auditorium. Tourism growth generates employment at the local level and strengthens the rural economy. Keeping our tourist spots clean, safe and eco-friendly is the duty of every citizen. Come, let us all join hands to establish Belagavi as a premier tourist destination. Thank you. Jai Karnataka, Jai Hind.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಕೆಎಲ್ಇ ಸಂಸ್ಥೆಯನ್ನು ತನ್ನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: डब्ल्यू ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाईन अर्ज करा kaher.edu.in. अधिक माहितीसाठी भेट द्या काहेर जेनएमसी कॅम्पस, नेहरू नगर, बेळगावी. फोन नंबर 08312444444, एक्सटेन्शन 4327.
1: नमस्कार, नानु रोहित सिंग, IAS प्रोबेशनरी, डेप्युटी डायरेक्टर, डिपार्टमेंट ऑफ टूरिज्म, बेळगावी. बेळगावी जिल्ह्य समस्त नागरिकरिगू विश्व प्रवासोद्यम दिनाचरणे शुभाशयगळु. टूरिज्म केवल साइट सीइंग मात्रवल्ल, नम्म इतिहास, संस्कृति मत्तु प्रकृतियन्नु विश्वक्के परिचयिसुव प्रमुख माध्यम. ಐತಿಹಾಸಿಕ ಕೋಟೆಗಳು, ದೇವಾಲಯಗಳು ಮತ್ತು ವಾಟರ್ಫಾಲ್ಸ್ ಹೊಂದಿರುವ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ಗೆ ಅಪಾರ ಅವಕಾಶಗಳಿವೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ನಾಳೆ ನಗರದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಲಾಗಿದೆ. ಬೆಳಿಗ್ಗೆ 6:30 AM ಹೆರಿಟೇಜ್ ಮ್ಯಾರಥಾನ್. ಈ ಮ್ಯಾರಥಾನ್ ನಗರದ ಪ್ರಮುಖ ಟೂರಿಸಂ ಸೈಟ್ಸ್, ಕಾಂಗ್ರೆಸ್ ವೆಲ್, ಮಿಲಿಟರಿ ಮಹಾದೇವ್ ದೇವಸ್ಥಾನ, ವರ್ಲ್ಡಿನ ಫಸ್ಟ್ ಪೋಸ್ಟ್ ಮ್ಯಾನ್ ಸ್ಟ್ಯಾಚು, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಮತ್ತು ಐಕಾನಿಕ್ ಬೆಳಗಾವಿ ಫೋರ್ಟ್ ಮಾರ್ಗವಾಗಿ ಸಾಗಲಿದೆ. ಬೆಳಿಗ್ಗೆ 10 AM ಕಲ್ಚರಲ್ ಪ್ರೋಗ್ರಾಂ. ಕುಮಾರ ಗಂಧರ್ವ ಆಡಿಟೋರಿಯಂನಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಟೂರಿಸಂ ಬೆಳಗಾವಿಯಿಂದ ಲೋಕಲ್ ಲೆವೆಲ್ನಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತದೆ ಹಾಗೂ ಗ್ರಾಮೀಣ ಇಕನಾಮಿಗೆ ಬಲವರ್ಧನೆ ದೊರೆಯುತ್ತದೆ. ನಮ್ಮ ಟೂರಿಸ್ಟ್ ಸ್ಪಾಟ್ಸ್ ಅನ್ನು ಕ್ಲೀನ್, ಸೇಫ್ ಮತ್ತು ಈಕೋ ಫ್ರೆಂಡ್ಲಿ ಆಗಿ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ, ನಾವೆಲ್ಲ ಒಂದಾಗಿ ಬೆಳಗಾವಿಯನ್ನು ಒಂದು ಪ್ರೀಮಿಯರ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ರೂಪಿಸೋಣ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ನೇರವಾಗಿ ತೆರಳುವ ಅಗತ್ಯವಿರುವುದಿಲ್ಲ. ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ಆನ್ಲೈನ್ ಮೂಲಕ ವಿಚಾರಣೆ ನಡೆಸಲಾಗುವುದು ಹಾಗೂ ಮತದಾರರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈಗಾಗಲೇ 20 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಷ್ಕರಣೆ ಪೂರ್ಣಗೊಂಡಿದ್ದು, ಹೆಸರು ಕೈಬಿಟ್ಟು ಹೋದ ಮತದಾರರಿಗಾಗಿ ವಿಶೇಷ ನೋಂದಣಿ ಅಭಿಯಾನ ಆರಂಭಿಸಲು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. ನಿರಾಶ್ರಿತರು, ಬಡವರು ಹಾಗೂ ಕಾರ್ಮಿಕರಿಗಾಗಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು. ಇನ್ನು ದೆಹಲಿಯಲ್ಲಿ ಆಕ್ಷೇಪಣೆ ಸಲ್ಲಿಸುವ ಗಡುವನ್ನು 30 ಅಕ್ಟೋಬರ್ವರೆಗೆ ಹಾಗೂ ಅವುಗಳ ಇತ್ಯರ್ಥದ ಅವಧಿಯನ್ನು 30 ನವೆಂಬರ್ವರೆಗೆ ವಿಸ್ತರಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಸಮಾನ ಗೌರವ ಮತ್ತು ಪರಸ್ಪರ ಹಿತಾಸಕ್ತಿಯ ತತ್ವಗಳ ಆಧಾರದ ಮೇಲೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಪ್ರದೇಶ ಅಂತಾರಾಷ್ಟೀಯ ವ್ಯಾಪಾರ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು 17 ವರ್ಷಗಳ ಸುದೀರ್ಘ ಮಾತುಕತೆಯ ನಂತರ ಈ ಒಪ್ಪಂದ ಏರ್ಪಟ್ಟಿದ್ದು, ಭಾರತದ ಕೈಗಾರಿಕಾ ಅಭಿವೃದ್ಧಿಗೆ ತಂತ್ರಜ್ಞಾನ ವರ್ಗಾವಣೆ, ಸ್ಥಳೀಯ ತಯಾರಿಕೆ ಹಾಗೂ ಕೃತಕ ಬುದ್ದಿಮತ್ತೆ ನಿರ್ಣಾಯಕ ಪಾತ್ರ ವಹಿಸಲಿವೆ ಎಂದು ತಿಳಿಸಿದ್ದಾರೆ. ಭಾರತವನ್ನು ಕೇವಲ ಗ್ರಾಹಕ ಮಾರುಕಟ್ಟೆಯಾಗಿ ನೋಡದೆ ವಿದೇಶಿ ಸಂಸ್ಥೆಗಳು ಸ್ಥಳೀಯ ಕೈಗಾರಿಕೆಗಳೊಂದಿಗೆ ಜಂಟಿ ಸಹಭಾಗಿತ್ವದ ಮೂಲಕ ತಂತ್ರಜ್ಞಾನ ವರ್ಗಾವಣೆಗೆ ಒತ್ತು ನೀಡಬೇಕು ಎಂದು ಅವರು ಪ್ರತಿಪಾದಿಸಿದರು. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಕಾರ್ಯಕ್ರಮ ಸಂಗಮದಲ್ಲಿ ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು. ಕೇರಳಂನ ಭವಿಷ್ಯದ ಅಭಿವೃದ್ಧಿಯಲ್ಲಿ ಕಡಲ ಆರ್ಥಿಕತೆ ಅಪಾರ ಸಾಧ್ಯತೆಗಳನ್ನು ಹೊಂದಿದ್ದು, ಸಹಕಾರ ಕ್ಷೇತ್ರ, ಮೀನುಗಾರಿಕೆ ಸೇರಿದಂತೆ ಈ ವಿಶಾಲ ವಲಯದ ಸೌಲಭ್ಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇರಳಂನ ಕುಂದಾರದಲ್ಲಿ ಭಾರತೀಯ ರಾಷ್ಟೀಯ ಸಹಕಾರಿ ಗ್ರಾಹಕರ ಮಹಾಮಂಡಳಿ ಎನ್ಸಿಸಿಎಫ್ ಆಯೋಜಿಸಿದ್ದ ವಿವಿಧ ಅಭಿವೃದ್ಧಿ ಯೋಜನೆಗಳು ಮತ್ತು ವನಿತಾ ಶಿ ಮಾರ್ಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳಂನಲ್ಲಿ ಎನ್ಸಿಸಿಎಫ್ನ 2,500ಕ್ಕೂ ಹೆಚ್ಚು ಚಿಲ್ಲರೆ ಮಾರಾಟ ಮಳಿಗೆಗಳೊಂದಿಗೆ 300ಕ್ಕೂ ಹೆಚ್ಚು ಶಿಮಾರ್ಟ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತ ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025 ನವೆಂಬರ್ 21 ಜಾರಿಗೆ ತರಲಾಗಿದೆ. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೋರ್ವ ಕಾರ್ಮಿಕನ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರಂ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015 ಶೇಕಡಾ 19% ಇದ್ದ ಕಾರ್ಮಿಕ ಶಕ್ತಿ 2025 ವೇಳೆಗೆ ಶೇಕಡಾ 64% ಹೆಚ್ಚಳವಾಗಿರುವುದು ವಿಶೇಷ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ ಯುಎಫ್ಬಿಯು ಇದೇ 28-30 ನಡೆಸಲು ಉದ್ದೇಶಿಸಿರುವ 3 ದಿನಗಳ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರದ ಹಿನ್ನೆಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ನಾಳೆ ಎಲ್ಲಾ ಸಾರ್ವಜನಿಕ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತೆರೆದಿರಲಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಮುಷ್ಕರಕ್ಕೆ ಮುನ್ನವೇ ಇಂದು ಮತ್ತು ನಾಳೆ ವಾರಾಂತ್ಯದ ರಜೆಗಳು ಬಂದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ನಾಳೆ ಎಲ್ಲಾ ಬ್ಯಾಂಕ್ ಶಾಖೆಗಳು, ಕಚೇರಿಗಳು, ಎಟಿಎಂ ಸಂಪರ್ಕಿತ ಶಾಖೆಗಳು ಹಾಗೂ ಕರೆನ್ಸಿ ಚೆಸ್ಟ್ಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರ್ಬಿಐ ಅನುಮೋದನೆ ನೀಡಿದೆ. ಮುಷ್ಕರದ ಅವಧಿಯಲ್ಲಿ ಉಚಿತ ಮಾಸಿಕ ಮಿತಿಗಿಂತ ಹೆಚ್ಚಿನ ಎಟಿಎಂ ವಹಿವಾಟು ನಡೆಸಿದರೂ ಸಹ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸದಿರಲು ಹಾಗೂ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ. ಮಕ್ಕಳಲ್ಲಿ ಕಂಡುಬರುವ ಮಾದಕ ವಸ್ತು ವ್ಯಸನವನ್ನು ಕೇವಲ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ನೋಡದೆ ಮಕ್ಕಳ ರಕ್ಷಣೆ ಮತ್ತು ಹಕ್ಕುಗಳ ಹಿತದೃಷ್ಟಿಯಿಂದ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಪಟ್ನಾದಲ್ಲಿಂದು ಆಯೋಜಿಸಲಾಗಿದ್ದ ಬಾಲ್ಯವನ್ನು ಮರಳಿ ನೀಡುವುದು, ಮಾದಕ ವಸ್ತು ವ್ಯಸನ ತಡೆಗಟ್ಟುವಿಕೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳ ಮರು ಸಂಯೋಜನೆ ಕುರಿತ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾರತೀಯ ಪುರುಷ ಹಾಗೂ ಮಹಿಳಾ ಎರಡೂ ತಂಡಗಳು ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತ ಇರಾನ್ ವಿರುದ್ದ 40-44 ಅಂಕಗಳ ಅಂತರದಿಂದ ಜಯಗಳಿಸಿ ಸ್ವರ್ಣ ಪದಕ ಪಡೆದರೆ, ಮಹಿಳಾ ತಂಡ ಕೂಡ ಇರಾನ್ ವನಿತಾ ತಂಡದ ವಿರುದ್ದ 37-34 ಅಂತರದಲ್ಲಿ ರೋಚಕ ಗೆಲುವು ಸಾಧಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿತು. ಇಂದು ಭಾರತ ಕಬಡ್ಡಿ, ಅಥ್ಲೆಟಿಕ್ಸ್, ಶೂಟಿಂಗ್ ಮತ್ತು ಸ್ಕ್ವಾಷ್ ಸ್ಪರ್ಧೆಗಳಲ್ಲಿ ಒಟ್ಟು 7 ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಆ ಮೂಲಕ 4 ಚಿನ್ನ, 12 ಬೆಳ್ಳಿ ಹಾಗೂ 14 ಕಂಚಿನ ಪದಕ ಸೇರಿದಂತೆ ಒಟ್ಟು 30 ಪದಕಗಳೊಂದಿಗೆ ಭಾರತ ಪದಕ ಪಟ್ಟಿಯಲ್ಲಿ ಪ್ರಸ್ತುತ 10ನೇ ಸ್ಥಾನದಲ್ಲಿದೆ. ಅಥ್ಲೆಟಿಕ್ಸ್ ವಿಭಾಗದ ಪುರುಷರ ಶಾಟ್ಪುಟ್ ಸ್ಪರ್ಧೆಯಲ್ಲಿ ಭಾರತದ ತಜೀಂದರ್ ಪಾಲ್ ಸಿಂಗ್ ತೂರ್ ಬೆಳ್ಳಿ, ಪುರುಷರ ಮ್ಯಾರಥಾನ್ ಓಟ ಸ್ಪರ್ಧೆಯಲ್ಲಿ ಸಾವನ್ ಬರ್ವಾಲ್ ಬೆಳ್ಳಿ, ಶೂಟಿಂಗ್ 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ತಂಡ ಬೆಳ್ಳಿ, ಮಹಿಳಾ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಾಚಿ ಚೌಧರಿ ಕಂಚು ಪದಕ ಗೆದ್ದರು. ಮಿಶ್ರ ಡಬಲ್ಸ್ ಸ್ಕ್ವಾಷ್ನಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಕಂಚು ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಭಾರತದ ಅನಿಮೇಶ್ ಕುಜೂರ್ ಪುರುಷರ 200 ಮೀಟರ್ ಓಟ ಸ್ಪರ್ಧೆಯಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಆಟಗಾರ ಆಯುಷ್ ಶೆಟ್ಟಿ ಚೈನೀಸ್ ತೈಪೆಯ ಟಿಎನ್ ಚೆನ್ಚು ವಿರುದ್ದ ಸೋಲು ಅನುಭವಿಸಿದ್ದಾರೆ. ಇದೇ ವೇಳೆ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಉನ್ನತಿ ಹೂಡಾ ಹಾಗೂ ಪಿವಿ ಸಿಂಧು ಮುನ್ನಡೆ ಸಾಧಿಸಿದ್ದಾರೆ. ಡಬಲ್ಸ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಪ್ರಕ್ರಿಯೆ ನೋಟಿಸ್ ಪಡೆದವರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆ ಸಂಗ್ರಹಿಸುವಂತೆ ಬಿಎಲ್ಒಗಳಿಗೆ ಚುನಾವಣಾ ಆಯೋಗ ಸೂಚನೆ. ಮನ್ ಕಿ ಬಾತ್ನ 138ನೇ ಆವೃತ್ತಿಯಲ್ಲಿ ನಾಳೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣ, ಕೇಂದ್ರ ಸಚಿವ ಜಿತಿನ್ ಪ್ರಸಾದ್. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಮಹಿಳಾ ಹಾಗೂ ಪುರುಷರ ತಂಡಗಳಿಗೆ ಚಿನ್ನದ ಪದಕ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: ಹಾಸ್ಪಿಟಲ್ ಬೆಳಗಾವಿ
6: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
5: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ, ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
6: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
5: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
6: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
6: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
7: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 9513519666. Geekona Success Strategy.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: ಚೌವೀಸ್